ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದ

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ಕಲ್ಪನೆಯ ದಾರಿಗೆ ಕೂಡಿಟ್ಟ ಸ್ವಪ್ನಗಳು, ಕಂಕಣವ ಕಟ್ಟಿ ಕನಸ ಧಾರೆಯೆರೆದು ಮುತ್ತಿನ ತೋರಣದಿ ಅಂತರಂಗವ ಸಜ್ಜುಗೊಳಿಸಿ ಅಂತರ್ಗಾಮಿಯೆಡೆ ತಂದೆನ್ನ ನಿಲ್ಲಿಸಿವೆ. ಕಾಯುವ ಮುನ್ನ ತಲುಪುವ ಗುರಿಯಂತೆ, ಯೋಚನೆಗಳಿಗೂ ಮುನ್ನ ಗತಿಸುವ ಘಟನೆಯಂತೆ, ಅಸ್ಪಷ್ಟತೆಯಲ್ಲಿನ ಸ್ಪಷ್ಟತೆಯ ದರ್ಶಿಸಿ ಆರಂಭದಲ್ಲಿಯೇ ಅಂತ್ಯಗಾಲದ ರಾಗವ ಹಾಡಿದೆ. ಉತ್ತರಿಸಿದಷ್ಟು ಸಿಗುವ ಪ್ರಶ್ನೆಗಳಂತೆ, ಅರಳಿದಷ್ಟು ಚಾಚುವ ಗಗನದಂತೆ, ಕಂಡಷ್ಟು ಕಾಣದ ಸಾಗರದಾಳದಂತೆ ವ್ಯೂಹದ ಚಕ್ರದೆಡೆ ತಲುಪಿಸುವೆ. ಉಸಿರು ಮೆಲ್ಲನೆ ಮಾತನಾಡಿದಾಗ, ಮಾತಿನ ಸಾಲುಗಳು ಮೂಕವಾದಾಗ, ಶಬ್ದವೂ ವಿವರಿಸದ ಭಾವಾಂತರಂಗವ ಸಂವೇದನೆಗಳು ತಿಳಿಸಿದಂತಾಗಿದೆ. ತಮವ ತೊಡೆದ ಹೊನಲಂತೆ ಹರಿವ ಮುನ್ನ ಓದಿಬಿಡಲೇನ, ಬಾಳೆಂಬ ರಂಗಮಂದಿರದೊಳು ನಟನಾಗಿ ರಚಿಸಿದ ಪುಸ್ತಕದ ಹಾಳೆಗಳ. ಓ ಬದುಕೆ, ಎನಗೆಂದು ನೀ ಕಾದಿರಲು, ಬರುತ್ತಲಿರುವೆ ಓಡಿ, ತುಸು ದೂರದಲ್ಲಿಯೇ ಇರುವೆ. ನೀನೇ ಕಟ್ಟಿ ಬೀಳಿಸುತ್ತಿರುವ ನೆನಪಿನಂಗಳದ ನಾಯಕನ ಕಥೆಯ ಓದುತ್ತ ನಿಂತಿರುವೆ. ಜಗದೊಳು ಆಡಿಸುವ ಆಟಗಾರ ನೀನು, ನಿನ್ನ ಕೈಯೊಳು ಬಂದಿಯಾದ ಸೂತ್ರದ ಬೊಂಬೆ ನಾನು. ಬಂದಿರುವುದು ಬರಿಗೈಲಿಯಲ್ಲವೇ, ನಿನ್ನೆಡೆಗೆ ಧಾವಿಸುತ್ತಿರುವುದು ಬರಿಗೈಲಲ್ಲವೇ. ಗರಡಿ ಮನೆಗೆ ಗುರುವು ನೀನಾಗು, ಹುರಿಗೊಂಡ ಯುದ್ಧಪಟುವು ನಾನಾಗುವೆ. ಭ್ರಮೆಯೆಂಬ ಸತ್ಯದಲ್ಲೇ ನಾ ಬದುಕಿದರೂ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ, ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ನನ್ನ ಕವನದ ಶೀರ್ಷಿಕೆ ಅಂತರಂಗ ದಂಬರವೇರಿ. ಪಯಣವೀ ಬದುಕೆಂದರಿತು ಪಯಣಕ್ಕೆ ತೆರಳಿ, ದೂರದಾರಿಯ ದೂರುತ ಸಾಗಿ, ಪಕ್ವಗಾಲದಲ್ಲಿ ಮಾಗಿ, ಮತ್ತೆ ಬೆಟ್ಟವನೇರಿ, ಅಂತರಾಳದಲ್ಲಿ ಮನವೂರಿ, ಭುವನ ಸೌಂದರ್ಯ ಲಹರಿಯ ಸವಿಯುತ ಬಾನ ಬಣ್ಣಿಪ ವರ್ಣದೋಕುಳಿಯಲಿ ಮಿಂದ ಮನವು, ನಾಮ ನಿನ್ನದೆ ಸ್ಮರಿಸಿಹುದು ನೋಡು. ಮುಗಿಲು ಜಾರಿದ ಮುತ್ತಿನ ಹನಿ ಮಂದಹಾಸವ ಬೀರಿ ಮರಳಿ ಮಣ್ಣಿಗೆ ಬರುತ್ತ, ಇಂದ್ರಲೋಕದ ಚಂದ್ರಪ್ರಭೆಯ ಹೊತ್ತು ತರುತ್ತ, ನೀಲಸಾಗರದಲೆಗಳಲ್ಲೆಯಾಗಿ ನರಳಿದ ಹನಿಗಳ ನರಳಿಸಿ ಮರಳಿಬಾನ ಸೇರಿದಂತೆ, ಎನ್ನದೆಗೂಡ ಬಡಿತಗಳಲ್ಲಿ ನಾಮ ನಿನ್ನದು ಲೀನವಾಗಿಬಹುದು ನೋಡು. ಇರುಳ ತಿರುಳಲಿ ಚುಕ್ಕಿ ಚಂದ್ರಮರ ಚರಿತಾಮೃತದಲ್ಲಿ ನೆಲದಿ ಕಾಣುವ ಹೊನಲ ಹೊದಿಕೆ ನವ ಹುರುಪು ನೀಡಿ ಅಂತರಿಕ್ಷದಲ್ಲಿ ಅಂತರ್ಗತವಾಗಿಪ ಉಲ್ಕಾಪ್ರವಾಹದಂತೆ ಧರೆಯ ಜಿಜ್ಞಾಸುಗಳ ನೂರೆಂಟು ತರ್ಕಗಳಿಗೆ ತರ್ಪಣವ ನೀದು ರವಿ ಬರುವ ಸಮಯದಲ್ಲಿ ತೆರೆಯ ಮರೆಯೊಳು ತೇಲುವಂತೆ ಕಬ್ಬಿಗ ನಕ್ಕರೆಯ ಕನಸು ನಿನ್ನ ಮನದಲ್ಲೂ ಮೂಡಿಹುದು ನೋಡು. ಅಂತರಂಗದಂಬರವೇರಿ ಅಪೂರ್ವ ಸಾಲಿನಲ್ಲಿ ನಲಿದು ಅನನ್ಯ ಪಥವನಾರಿಸಿ ಅಸ್ಮಿತೆಯ ನರಸಿ ಬರುವ ಭಾವ ಸಮ್ಮಿಲನಗಳ ಸಂಭಾಷಣೆ ಲೇಖನಿ ಸ್ಪರ್ಶಿಪ ಹೊತ್ತಿಗೆಯ ಪುಟ ಸೇರಿ ಹೊತ್ತಾದ ಬಳಿಕ ಓದುಗನಲ್ಲಿ ಬೆಸೆವಂತೆ ನಿನ್ನಾತ್ಮದಲ್ಲೂ ಎನ್ನ ಹೆಜ್ಜೆ ಗುರುತು ಮೂಡಿರಬಹುದೇನೋ. ಒಂದೊಮ್ಮೆ ನೋಡು, ಒಂದೊಮ್ಮೆ ನೋಡು. ನನ್ನ ಕವನದ ಶೀರ್ಷಿಕೆ ಛತ್ರಪತಿ ಶಿವಾಜಿ. ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು ಎನ್ನುವಂಥದ್ದು ಇದರ ಶೀರ್ಷಿಕೆ. ಪೇಳಿಹುದು ಕಥೆಯೊಂದ ಧ್ವಜವು, ಪೇಳಿಹುದು ಕಥೆಯೊಂದ ಧ್ವಜವು ಗತಕಾಲ ದ್ಯುಗವನು ಮೆಲುಕುತ್ತಲಿ, ಶಿಖರಾಗ್ರದಲ್ಲಿ ತನ್ನ ಪೂಜಿಪ ಧ್ಯೇಯ ಜೀವಿಯ ನೆನೆವುತ್ತಲಿ, ಭರತ ಭುವಿಯ ಬಾನರವಿಯ ಬದಿಗೆ ಸರಿಸಿ ಮೆರೆಯಿತು, ಅಧರ್ಮ ಕಲಿಯ ಬಾಹುಬಲವು ಧರ್ಮ ತೀರವ ನಾಟಿತು. ಮಾಸಗಳು ವರುಷವಾಗಿ ದಶಕವು ಶತಮಾನವಾಗಿ ಉರುಳಿಸಾಗಿದ ದಾಸ್ಯ ಪಂಜರ ಭೇದಿಸಿತ್ತು ದಿವ್ಯ ಹಂದರ. ಸುಯೋಗಕ್ಕೆಂದು ಕಾದ ಕಾಲದ ಸುಸಂಧಿಯಲ್ಲಿ ಜನಿಸಿದನು ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು. ಮೂರ್ತಿ ಭಂಜಕ ನುದರ ಸೀಳಿ ಕುತಂತ್ರಿ ರಾಜನಂಗುಲಿಯ ಕೀಳಿ ದೇವ ದುರ್ಲಭ ಸಹಚರರೊಡಗೂಡಿ ಮತ್ತೆ ಕಟ್ಟಿದ ಸ್ವರಾಜ್ಯ ಕೋಟೆಯ. ರಾಜಧರ್ಮಕ್ಕೆ ಅಂಕಿತನಾಗಿ ದೈವ ಕೃಪೆಗೆ ಪಾತ್ರನಾಗಿ ಅನುಶಾಸನಕ್ಕೆ ಮೂರ್ತರೂಪನಾಗಿ ಅಭೇದ್ಯ ಸಾಮ್ರಾಜ್ಯದ ನಿರ್ಮಾತೃವಾಗಿ ಸಹ್ಯಾದ್ರಿಯ ಗಿರಿಕಂದರಗಳಿಂದ ಉತ್ತರ ದಕ್ಷಿಣವೆನ್ನದೆ ಪೂರ್ವ ಪಶ್ಚಿಮವೆನ್ನದೆ ಗಮಲು ಸೂಸಿ ಧ್ಯೇಯ ಪುಷ್ಪವರಳಿತ್ತು ಸ್ಫೂರ್ತಿಪ್ಪದ ನಾಯಕತ್ವದಲ್ಲಿ ಮೆರೆದಿತ್ತು. ಇನಿತು ಕಥೆಯನ್ನು ಪೇಳಿ ಧ್ವಜವು ಯುವಚೇತನಗಳ ಭಿನ್ನವಿಸಿತು. ನವ ದಿಗಂತಕ್ಕೆ ನಾಂದಿ ಹಾಡಿದ ಧೀರ ಪುರುಷನ ಪಥದಲ್ಲಿ ನಡೆಯೆಂದಿತು. ನನ್ನ ಕವನದ ಶೀರ್ಷಿಕೆ ರಾಮಕೃಷ್ಣರಲ್ಲಿ ಶಾರದೆಯಾಗಿ ಬಂಕಿಮರಲ್ಲಿ ಭಾರತಿಯಾಗಿ. ರವಿಗಾಣದ ತುದಿಯ ಕವಿಕಂಡ ಕವಿಗಾಣದ ಪಥದಲ್ಲಿ ತತ್ಪುರುಷ ನಡೆದ ತತ್ಪುರುಷಗಾಣದ ನಭೋಪುರದಲ್ಲಿ ನಿತ್ಯ ನಿರ್ವಾಣದಲ್ಲಿ ಲೀನವಾದವಳಾರು. ಗಂಗೆ ಯಮುನೆಯರ ಕೂಟದ ಸರಸ್ವತಿಯು ರಾಮಕೃಷ್ಣರಲ್ಲಿ ಶಾರದೆಯಾಗಿ ಸ್ವರಾಜ್ಯ ನಿರ್ಮಾತೃ ಕ್ಷತ್ರಿಯ ಕುಲಾವಸಂತನ ಭವಾನಿಯು ಬಂಕಿಮರಲಿ ಭಾರತಿಯಾಗಿ. ವೇದ ಸಾರಂಗಳ ಪೂರ್ಣದಲ್ಲಿ ಧರಿಸಿ ಭರತ ಭೂಮಿಯ ಅಮೃತ ಪುತ್ರರಿಗೆ ಧಾರೆಯಗೈಯುತ ಬ್ರಹ್ಮಾಂಡ ಪಿಂಡಾಂಡಗಳಾದಿಯಾಗಿ ಕಣಕಣದಲ್ಲೂ ಬ್ರಹ್ಮ ಚೈತನ್ಯಿಯಾಗಿ ಮಾಯೆಯಲ್ಲಿ ನರ್ತನಂಗೈಯುತ ಲೋಕದ ನವ ಅತಿಥಿಗೆ ಮಾತೃವಾತ್ಸಲ್ಯಾಗಿ ಸಂಸಾರ ನೊಗ ಹೊರುವಲ್ಲಿ ಸಹಧರ್ಮಿಣಿಯಾಗಿ ಸ್ಥಿರಚರವಾದ ಅನಂತ ಸೃಷ್ಟಿಯ ನದಿಯಲ್ಲಿ ಪುರುಷನಿಗೆ ಪ್ರಕೃತಿಯಾಗಿ ವಿಶ್ವದಾದಿಯಾಗಿ ಆಕೆಯ ಪಯಣವೆನಿತು ಅನನ್ಯದೆಡೆ ಸಾಗುತ್ತಲಿ ಅರಿವ ಹುರಿಯೊಳು ಮಿಂದ ಮಡಿಲು ಅಪೂರ್ವತೆಯ ಬಯಸುತ್ತಲಿ ಸ್ವಧರ್ಮದ ಸ್ವಭಾವದಲ್ಲಿ ಸ್ತ್ರೀಯಾಗಿ ಆರಂಭವಿಪ ನಡೆಯು ಹೊರಟಿದೆ ಬಾಳ ರಹಸ್ಯ ವ್ಯಾಪ್ತಿಯಾಚೆಯಲ್ಲಿ ಭೌತಿಕತೆಯ ನೆಲೆಗತೀತವಾಗಿ ಭುವಿಯ ಹೊತ್ತ ನಿಸರ್ಗದೇವಿಯೇ ಚಾಲುಕ್ಯರಿಗೆ ಬನಶಂಕರಿಯಾಗಿ ಒಡೆಯರಿಗೆ ಚಾಮುಂಡಿಯಾಗಿ ಕನ್ನಡ ಕುಲಕೋಟಿ ಪುತ್ರರಿಗೆ ಭುವನೇಶ್ವರಿಯಾಗಿ ಎನಿತು ಕಾವ್ಯದ ಸ್ಫೂರ್ತಿಯಾಗಿ ಭಾವಾಕ್ಷರಗಳಲ್ಲಿ ಸಂಧಿಹಳು ಭಾವಾಕ್ಷರಗಳಲ್ಲಿ ಸಂಧಿಹಳು. ನನ್ನ ಕವನದ ಶೀರ್ಷಿಕೆ ಗೆಲುವಿನುತ್ತರವ ನೀಯುವೆ. ಗಗನ ತುಂಬಿ ಜಲವು ಇಳೆಯೆಡೆಗೆ ಹರಿವಂತೆ ಹಿಮ ಕರಗಿದ ನದಿಯು ಸಾಗರದಲ್ಲಿ ಮಿಂದಂತೆ ಮತ್ತೆ ಪುಟಿವುದೆನ್ನೀ ಮನ ರವಿಗಿರಣವ ಕಂಡಂತೆ ಕಾರ್ಪಣ್ಯ ಕಾನನವ ದಾಟಿ ಬಲು ದೂರ ಸಾಗಿದಂತೆ ಮೆಟ್ಟಿಲನು ಮೆಟ್ಟಿ ಹಪ್ಪಾದ ತನ್ನಡಿಯಲೇ ಜಾರುವಲಿ ಬೇಟೆಯ ನರಸಿ ಹೊರಟ ಮನುಜ ಬೇಟೆ ತಾನಾಗುವಲಿ ಅಂತರಂಗದ ಉಸಿರು ಕಾಯವನೇ ತೊರೆಯುವಲಿ ಸ್ಥಿರ ಚಿತ್ತದಲ್ಲಿ ಮರಳಿ ಉತ್ತರವನ ನರಿವೆಯಲಿ ಬಾಯ್ ತೆರೆದ ಪಾತಾಳ ಕಾದಿರಲು ಗುರಿಯಟ್ಟಣಿಗೆಯ ಮುಗಿಲಿಗೇರಿಸುವೆ ತರಗೆಲೆಗೆ ವನ್ಹಿಯೋ ತಾಕಿರಲು ಹಸಿರಾಗಿ ಪಸರಿ ಮುನ್ನಡೆವೆ ಗುಣಸಾಮರ್ಥ್ಯಗಳಿಗನ್ವರ್ಥ ಜೀವಿಗಳು ಬಹುವಾದರೂ ಗರ್ಜನೆಗೆ ಅಂಕಿತ ನಾನಾಗುವೆ ಬಾಳ ಸೋಲಿಗೆ ಕಾದಿಹ ಕರ್ಮಗಳಿಗೆ ಮಹೇಶ್ವರನೊಡಗೂಡಿ ಗೆಲುವಿನುತ್ತರವನೀಯುವೆ. ನಮಸ್ಕಾರಗಳು.
2: ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಎಲ್ರಿಗೂ ನಮಸ್ತೆ, ನಾನ್ ನಿಮ್ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಬೆಳಿಗ್ಗೆ 10 ಗಂಟೆಗೆ ಮಂಗಳೂರು ರೀಚ್ ಆಗಬೇಕು. ಗಾಡಿ ಬೇರೆ ಸರ್ವಿಸ್ ಇಟ್ಟಿದ್ದೀವಿ, ಏನ್ ಮಾಡೋದು? ಬಟ್ ಅಂತ ಫ್ರೆಂಡ್ ಫೋನ್ ಮಾಡಿ, ಮಗ ನಾಳೆ ಬೆಳಿಗ್ಗೆ 7:30 ಉಜಿರೆ ಬಿಡ್ತೀಯಾ ಅಂತ ಹೇಳಿ, ನೆಕ್ಸ್ಟ್ ಡೇ 8 ಗಂಟೆಗೆ ಉಜಿರೆಯಿಂದ ಹೊರಟು ಬೆಳಿಗ್ಗೆ 9:30 ಮಂಗಳೂರು ರೀಚ್ ಆಗಿರ್ತೀವಿ. ಇದು ನಮ್ಮ ಕತೆ ಮಾತ್ರ ಅಲ್ಲ, ಪ್ರತಿದಿನ ಕೆಲಸಕ್ಕೆ ಹೋಗೋ ಮಂದಿ, ಶಾಲೆಗೆ ಹೋಗೋ ಸ್ಟೂಡೆಂಟ್ಸು ಕರೆಕ್ಟ್ ಟೈಮ್ಗೆ ರೀಚ್ ಆಗಿ ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೇವೆ ಸಕ್ಸಸ್ ಆಗಿರುತ್ತೆ.

ನಾವು ಬೆಳಿಗ್ಗೆ ಏಳೋದೆ 7-8 ಗಂಟೆಗೆ, ಸಂಜೆ 4:00-5:30 ಆಯಿತು ಅಂತ ಹೇಳಿದ್ರೆ ನಮ್ಮ ಡ್ಯೂಟಿ ಅವ್ರು ಮುಗಿಯಿತು. ಆದರೆ ಬಸ್ಸಲ್ಲಿ ಕೆಲಸ ಮಾಡೋ ಡ್ರೈವರ್ ಕಂಡಕ್ಟರ್ಗಳ ಲೈಫ್ ನೋಡಿದರೆ ವರ್ಕಿಂಗ್ ಅವರಲ್ಲಿ ಟೈಮಿಂಗ್ ಅಂದರೆ ಏನು, ಅದಕ್ಕಿರೋ ವ್ಯಾಲ್ಯೂ ಎಂಥದ್ದು ಅನ್ನೋದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಲವೊಮ್ಮೆ ಏನೂ ತಿನ್ನದೆ ಅವಸರವಾಗಿ ಬಸ್ಸನ್ನು ಕರೆಕ್ಟ್ ಟೈಮ್ಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ರಾತ್ರಿ 8:00-9:00 ಆದರೂ ಡ್ಯೂಟಿ ಮುಗಿಯಲ್ಲ. ಕೆಲವೊಮ್ಮೆ ಮನೆಗೆ ತಲುಪುವಾಗ ಮಧ್ಯರಾತ್ರಿ ಆದರೂ ಮತ್ತೆ ಅದೇ ರುಟೀನ್. ಸ್ಪೆಷಲ್ ಡೇಗೆ ರಜೆ ಮಾಡೋಕ್ಕಾಗತ್ತಾ? ಬೇಕಾದಾಗ ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋಕ್ಕಾಗತ್ತಾ? ಊಟ ತಿಂಡಿ ಕರೆಕ್ಟ್ ಟೈಮಲ್ಲಿ ಆಗತ್ತಾ? ಇಲ್ಲ. ಆಸೆ ಕನಸುಗಳನ್ನು ಸೈಡಿಗಿಟ್ಟು ಜನರ ಸೇವೆಯಲ್ಲಿ ಸದಾ ಸಕ್ರಿಯ ಆಗಿರ್ತಾರೆ ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್.

ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು, ಸೇಫ್ ಆಗಿ ಡ್ರೈವ್ ಮಾಡಬೇಕು. ಇದು ಒಬ್ಬ ಬಸ್ ಡ್ರೈವರ್ ತಲೆಯಲ್ಲಿರೋ ಫಸ್ಟ್ ಪಾಯಿಂಟ್. ನಮಗೊಂದು ರೂಟಲ್ಲಿ ಒಂದ್ಸಲ ಹೋಗಿ ಬಂದು ಮತ್ತೆ ಅದೇ ರೂಟಲ್ಲಿ ಹೋಗೋಕೆ ಬೋರ್ ಆಗುತ್ತೆ ಅಲ್ವಾ? ಹಾಗಿರುವಾಗ ಅದೇ ರೂಟಲ್ಲಿ ಪ್ರತಿದಿನ ಹೋಗಿ ಬಂದು ಅಂತೇಳಿ ಎಷ್ಟಲ್ಲ ಬಸ್ ಹೋಗ್ತಾ ಇರುತ್ತೆ ಅಲ್ವಾ? ಡ್ರೈವರ್ಗೆ ಬೋರ್ ಆಗಲ್ವಾ? ಬೋರ್ ಆದರೂ ಹೋಗಲೇಬೇಕು, ಯಾಕಂದರೆ ಅದು ಅವರ ಕರ್ತವ್ಯ ಆಗಿರುತ್ತೆ. ಬಸ್ಸಲ್ಲಿ ಪೇಷಂಟ್ಗಳು ಇರ್ಬೋದು, ಗರ್ಭಿಣಿ ಹೆಂಗಸರು ಇರ್ಬೋದು, ವಯಸ್ಸಾದವರು, ಚಿಕ್ಕ ಮಕ್ಕಳು, ಯಾರೇ ಇದ್ರೂ ಯಾರಿಗೂ ಏನೂ ಆಗದಾಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಬಸ್ ಡ್ರೈವರ್ಸ್. ಕೆಲವೊಮ್ಮೆ ಗಾಳಿ ಚಂದ ಬೀಸ್ತಾ ಇದ್ದರೆ ಹಾಗೆ ನಿದ್ದೆ ಜಾರಿ ಬಿಡ್ತೇವೆ. ಯಾವ ಧೈರ್ಯದಲ್ಲಿ? ಡ್ರೈವರ್ ಮೇಲಿನ ನಂಬಿಕೆಯಿಂದ ಅಲ್ವಾ? ಬೆಳಗಿಂದ ರಾತ್ರಿವರೆಗೆ ಕೂತು ಕೂತು ಬೆನ್ನು ಸೊಂಟ ಕೈಕಾಲು ನೋಯ್ತಿದ್ರು ಅದ್ಯಾವುದನ್ನು ಲೆಕ್ಕಿಸದೆ ಡ್ಯೂಟಿನ ಮಾಡ್ತಾ ಇರ್ತಾರೆ. ಬಸ್ಗತ್ವ ಪ್ರತಿಯೊಬ್ಬ ಪ್ಯಾಸೆಂಜರ್ನ ಸೇಫ್ಟಿ ಮತ್ತು ಟೈಮಿಂಗನ್ನು ಜವಾಬ್ದಾರಿತವಾಗಿ ನಿರ್ವಹಿಸುವ ಬಸ್ ಡ್ರೈವರ್ಗಳು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಲ್ವಾ?

ಇನ್ನು ಟಿಕೆಟ್ ಕೊಟ್ಟು ಚಿಲ್ಲರೆ ಕೊಡದೇ ಇದ್ದಾಗ ನಾವಿಳಿಯೋ ಸ್ಟಾಪ್ ಬರುವವರೆಗೂ ನಮ್ಮ ತಲೆಯಲ್ಲಿ ಓಡಾಡ್ತಿರುವ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕಂಡಕ್ಟರ್. 30 ರೂಪಾಯಿ ಟಿಕೆಟ್ಗೆ 500 ರೂಪಾಯಿ ಕೊಟ್ಟಾಗ ಆ ಮನುಷ್ಯನ ಮುಖದಲ್ಲಿ ಬರೋ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅನ್ನೋದೇ ಕನ್ಫ್ಯೂಷನ್. ಅಲ್ಲ, ನನ್ನ ಕೈಯಲ್ಲಿರೋದು ಟಿಕೆಟ್ ಮಿಷಿನ್, ಇವರೇನು ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಅಂತ ಅನ್ಕೊಂಡವರ ಎನ್ನೋ ಯೋಚನೆ ಕಂಡಕ್ಟ್ರಲ್ಲಿ ಬಂದಿರಲೂಬಹುದು. ಹೇಳೋಕ್ಕಾಗಲ್ಲ. ಅಲ್ಲ, ಮುಂದೆ ಇದ್ರೆ ಹಿಂದೋಗಿ ಅಂತ ಹೇಳ್ತಾರೆ, ಹಿಂದೆ ಇದ್ರೆ ಮುಂದೋಗಿ ಅಂತ ಹೇಳ್ತಾರೆ. ಹಾಗಾದ್ರೆ ನಡುವಲ್ಲಿದ್ದವರು ಎಲ್ಲಿ ಹೋಗ್ಬೇಕು? ಈ ಪ್ರಶ್ನೆನ ಕಂಡಕ್ಟರಲ್ಲಿ ಕೇಳಲೇ ಇಲ್ಲ ನಾವು, ಅಲ್ವಾ? ಬಸ್ ಹತ್ತುವ ಎಲ್ಲಾ ಪ್ಯಾಸೆಂಜರ್ಗಳ ಜೊತೆ ವ್ಯವಹರಿಸುವ ಕಂಡಕ್ಟರ್ಗಳ ಡ್ಯೂಟಿ ಕೂಡ ಚಾಲೆಂಜ್ ಆಗಿ ಇರುತ್ತೆ. ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಗಂಟ್ಲು ಹರ್ಕೊಂಡು ಹೇಳ್ತಾ ಹೇಳ್ತಾ ಪ್ರಯಾಣಿಕರನ್ನ ಕರಿಬೇಕು. ಟ್ರಿಪ್ ಲಾಸ್ ಆಗದಾಗೆ ಬಸ್ ಸೀಟ್ ಫುಲ್ ಮಾಡಬೇಕು. ಪ್ರತಿ ಪ್ಯಾಸೆಂಜರ್ ಹತ್ರ ಬಂದು ಟಿಕೆಟ್ ಕಲೆಕ್ಟ್ ಮಾಡಬೇಕು. ಚಿಲ್ಲರೆ ಸಮಸ್ಯೆ, ಇನ್ಯಾವುದೇ ಸಮಸ್ಯೆ ಬಂದರೂ ಹ್ಯಾಂಡಲ್ ಮಾಡಬೇಕು. ರಶ್ ಇದ್ರಂತೂ ಕೇಳೋದೇ ಬೇಡ, ಹಿಂದೆ ಮುಂದೆ ಹೋಗಿ ಸಾಕಾಗಿರುತ್ತೆ. ಹಾಗೆ ಬಸ್ಸಲ್ಲಿ ರಶ್ ಇದ್ದಾಗ ಗರ್ಭಿಣಿ ಹೆಂಗಸರು, ವಯಸ್ಸಾದವರು ಬಸ್ ಹತ್ತಿದ್ರೆ ಕೂತಿದ್ದವರಲ್ಲಿ ಯಾರನ್ನಾದರೂ ಕನ್ವಿನ್ಸ್ ಮಾಡಿ ಸೀಟ್ ಕೊಡಿಸಿ, ದೊಡ್ಡ ದೊಡ್ಡ ಲಗೇಜ್ ಏನಾದರೂ ಇದ್ದರೆ ಅದನ್ನು ಎತ್ತಿ ಆಚೆಗೆ ಇಟ್ಟು ಕೊಟ್ಟು, ಕೊನೆಗೆ ಡ್ಯೂಟಿ ಮುಗಿಸಿ ಕಲೆಕ್ಷನ್ ಎಷ್ಟಾಯಿತು ಅನ್ನೋ ಲೆಕ್ಕಾಚಾರ ಮಾಡುವಾಗ ಕಲೆಕ್ಷನ್ ಏನಾದರೂ ಕಮ್ಮಿ ಆಗಿದ್ರೆ ಓನರ್ ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋವರೆಗೂ ಕಂಡಕ್ಟರ್ ಡ್ಯೂಟಿ ಚಾಲೆಂಜ್ ಆಗಿ ಇರುತ್ತೆ.

ಬಸ್ಸಿಗೆ ಹತ್ತೋ ಪ್ರಯಾಣಿಕರಲ್ಲಿ ಕೆಲವರು ಕುಡುಕರು ಇರ್ತಾರೆ, ಟೆಂಪರ್ನವರು ಇರ್ತಾರೆ, ಚೊರೆ ಮಾಡೋರು ಇರ್ತಾರೆ, ಸೀಟಿಗಾಗಿ ವಾಗ್ವಾದ ಮಾಡೋರು, ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗೋದಂದ್ರೆ ಚಾಲೆಂಜ್ ಅಲ್ವಾ? ಕಾಂಪಿಟೇಷನ್ ಫೀಲ್ಡಲ್ಲಿ ಪ್ರತಿ ಟ್ರಿಪ್ಪಲ್ಲೂ ಸೀಟ್ ಫುಲ್ ಮಾಡಿ ಕಲೆಕ್ಷನ್ ಇನ್ಕ್ರೀಸ್ ಮಾಡೋ ಟಾರ್ಗೆಟ್ ಪ್ರತಿ ಕಂಡಕ್ಟರ್ಗಿರುತ್ತೆ. ಕೆಲವೊಮ್ಮೆ ಟೈಮಿಂಗ್ ವಿಚಾರದಲ್ಲಿ ಮಾತಿಗೆ ಮಾತು, ವಾದ ಪ್ರತಿವಾದಗಳ ಮನಸ್ತಾಪಗಳು, ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಗಿಲಲ್ಲಿ ನಿಂತ್ಕೊಂಡು ಸೀಟಿಗೆ ಒರಗಿಕೊಂಡು ಡ್ಯೂಟಿ ಮಾಡೋ ಕಂಡಕ್ಟರ್ ಕೂಡ ಜವಾಬ್ದಾರಿಯ ವ್ಯಕ್ತಿಯಾಗಿರ್ತಾರೆ.

ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಒಂದಿನ ಬಸ್ ಸೇವೆ ಇಲ್ಲ ಅಂತ ಅನ್ಕೊಳ್ಳಿ, ಪರಿಣಾಮ ಏನಾಗ್ಬೋದು? ನಮ್ಮ ಕೆಲಸ ಕಾರ್ಯದಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬೋದು ಅಲ್ವಾ? ಹಾಗಾಗಿ ಬಸ್ ಸೇವೆ ಅನ್ನೋದು ಈ ವ್ಯವಸ್ಥೆಯಲ್ಲಿ ಬಹಳ ಮಹತ್ವವನ್ನು ಪಡೆದಿರುವಂಥದ್ದು. ಈ ಸೇವೆಯಲ್ಲಿ ಸಕ್ರಿಯ ಆಗಿರುವಂತಹ ಡ್ರೈವರ್ಗಳು, ಕಂಡಕ್ಟರ್ಗಳು ಪ್ರಯಾಣಿಕರ ಜವಾಬ್ದಾರಿಯನ್ನು ಹೊಂದಿರುವಂಥವರು. ಹ್ಯಾಪಿ ಮತ್ತು ಸೇಫ್ ಜರ್ನಿಯಲ್ಲಿ ಇವರ ಪಾತ್ರನೇ ಪ್ರಮುಖವಾದದ್ದು ಅಲ್ವಾ?

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತೀರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

0: ಬಾರಿ ಅಪರೂಪವಾಯಿನ ಸಾಂಪ್ರದಾಯಿಕ ಕಲೆ ಅವು ಕುಂಬಾರಿಕೆ. ಕುಂಬಾರಿಕೆ ಪಂಡ ಕರಮಲ್ಪುನವು. ಕುಂಬಾರ ಸಮುದಾಯದ ಜೀವನ ಶೈಲಿ, ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕವಾದ ಸಮುದಾಯದ ಕೊಡುಗೆ, ಬೊಕ್ಕ ಇತ್ತೆದ ಕುಂಬಾರಿಕೆ ವೃತ್ತಿದ ಸ್ಥಿತಿಗತಿ, ಇಂಚ ಬೇತೆ ಬೇತೆ ವಿಚಾರನು ತೆರೆಯುನಂಚಿನ ಈ ಕಾರ್ಯಕ್ರಮ. ನಮ್ಮ ತುಳುನಾಡು ಕುಂಬಾರ ಸಮುದಾಯಕ್ಕೆ ಸೇರ್ನ ಜನಕುಲು ತನ್ನ ಕುಲಕಸುಬಾದ ಈ ಕರಮಲ್ಪುನ ಬೇಲೆಯನ್ನು ಮಲ್ತಂದುಳ್ಳೇರು. ಈ ಬಗೆಟ್ ಬೆಳ್ತಂಗಡಿ ತಾಲೂಕುದ ಉಜಿರೆ ಕೈತಲದ ಹಲೆಪೇಟೆ ಪನ್ಪುನಲ್ಪ ಸುಮಾರು 50 ಕುಂಬಾರ ಸಮುದಾಯದ ಜನಕುಲುಳ್ಳೇರು. ಐಟು 30 ಕುಟುಂಬಲು ಇತ್ತೆಲ ಕರಮಲ್ತಂದು ತನ್ನ ಕುಲಕಸುಬನು ದುಂಬುಕೊನ ಒಂದುಳ್ಳೇರು. ಐಟೆ ಬದುಕು ಸಾಗ ಒಂದುಳ್ಳೇರು. ಬಲೆ ಅಕ್ಲೆನ ಪಾತಿರಗು ನಮ್ಮ ಕೆಬಿಯಕ್ಕ ಮನ್ನ ಬಾಜನ ಪೊರ್ಲ ಜೀವನ.
1: ಏನಪ್ಪದಾರ ಕಲ್ಯಾಣಿ ಎಂಕ್ಲೆ ಉಜಿರಡಿದ ಪಾತೇರ್ ನಮ್ಮನು ಬೆಳ್ತಂಗಡಿ ತಾಲೂಕು ಲಾಯ್ಲ ಗ್ರಾಮದ ವಿವೇಕಾನಂದ ನಗರದ ಇಪ್ಪನ ಎಂಕ್ಲೆ ಎಂಕ್ಲೆ ಕರಮಲ್ಪನಕ್ಕಲು ಕರಮಲ್ಪನಕ್ಕಲಿಂದ ಎಂಕ್ಲೆ ಮಣ್ಣು ಬಂಗಾಡಿ ಹಿಡಿದುಕೊಂಡ್ರೋಡು ಬಂಗಾಡಿ ಹಿಡಿದುಕೊಣತ್ತದು ಏನು ಎಂಕ್ಲೆ ಉಣುಗಾವಡು ಉಣುಗಾದ ಏನು ಒಂಜಿ ಟೆಂಪ ಮಣ್ಣು ಕೊಂಡ್ರೋಡು ದಂಡ ಒಂಜಿ 10-25,000 ದುಡ್ಡು ಓಡಾಕೊಂಡು ಭಾರಿ ಬಂಗೋಡು ಕೊಂಡ್ರನ ಏನು ಕೊಣತ್ತದು ಉಣುಗಾವಡು ಉಣುಗಾದ ಬುಕ್ ಪೊಡಿ ಮಲ್ಪೋಡು ಪೊಡಿ ಮಲ್ತದ್ದು ಏನು ಗಾಳಿಪೋಡು ಗಾಳಿತದ್ದು ಏನು ಬುಕ್ಕ ನೀರು ಪಾಡ್ದು ಕಲಪೋಡು ಕಲತ್ತದ್ದು ಏನು ಬುಕ್ಕ ಪುಂಚೋಡು ನಮ್ಮ ಹೆಡ್ಡೆ ಕೈಟ್ಟು ಪುಂಚಿದ್ದು ಅಯ್ನು ಬುಕ್ಕ ಬಳೆ ಪತ್ತೋಡು ಹಿಂಗಲ್ನ ಹಗುರ ಇಪ್ಪನ ಅಂದುಣತಿ ಐಟು ಅಯ್ನು ಕರಮಲ್ತದ್ದು ಉಣುಗಾವಡು ಉಣುಗಾದ ಬುಕ್ಕ ಅಯ್ನು ಬೆನೋಡು ಬೆಂದದ್ದು ಅಯ್ನು ಅರೆಪೋಡು ಕಲ್ಲಡು ನೈಸ್ ಮಲ್ಪೋಡು ನೈಸ್ ಮಲ್ತದ್ದು ಅಯ್ನು ಬುಕ್ಕ ಉಣುಗಾವಡು ಉಣುಗಾದ ಎಂಕ್ಲು ಬುಕ್ಕ ಅಯ್ನು ಉಣುಗಾರದಿ ಓಡು ಎಡ್ಡೆ ದೊಂಬು ಗುದಿದು ಅಯ್ನು ಎಂಕ್ಲು ಆವೆ ಪಾಡೋಡು ಆವೆ ಪಾಡೋಡು ದಂಡ ಭಾರಿ ಬಂಗೋಂಡು ಒಂಜಿ ಕಟ್ಟ ಬೈಕ್ 500 ಉಂಡು ಬುಕ್ಕ ಒಂಜಿ ಕಿಂಟಾಲ್ ಕಣಕ್ಕು ಕೊಂಡ್ರೋಡು ದಂಡ 500 ಉಂಡು ಅಂಚ ಅಯ್ನು ಪುರ ಕಣತ್ತದ್ದು ಆವೆದ ಕೊಟ್ಟಾಡು ಆವೆ ಪಾಡ್ನು ಆವೆ ಪಾಡ್ದು ಬುಕ್ಕ ಅಯ್ನು ಮನ ತನಿದೆಪ್ಪನು ಸೂರ್ ಪಾಡದೆ ಮನ ತನಿದೆತ್ತದ್ದು ನಮ್ಮ ಇಲ್ಲಡೆ ಕಣತ್ತು ದೀಪನು ಕಣತ್ತದ್ದು ಬುಕ್ಕ ಅಯ್ನು ಮನ ತಾನಿ ಬುಕ್ಕ ಏ ಪೋಲೆ ಎಂಕ್ಲೆ ಹಳ್ಳಿಗೆ ಕೊಂಡೋಲಿ ಹಳ್ಳಿ ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಕೊಂಡಂಡ ಮಣ್ಪೇರು ನಿಕಲ ಕರಕ್ಕೆ ಈತು ರೇಟ ಒಂಜಿ ಕರಕ್ಕೆ 100 ಹೆಂಚಿನ ಅವು ಎಲಿಮಿನ ಅವು ಕರ್ಬನ ಅನ್ನೋಣಪೇರು ಅಂಚ ಮಾಂತ ಪಂಡ್ರ ಪೋಂಡ ಭಾರಿ ಇಂದುಂಡು ಎತ್ತ ಕಷ್ಟ ಉಂಡು ತುಲಿ ಆಯ್ನು ಮಲ್ಪೋಡು ದಂಡ ಭಾರಿ ಬಂಗೋಡು ಮಲ್ಪುನ ಆಯ್ನು ಹಳ್ಳಿ ಕೊಂಡಂಡ ಅಂಚ ಪಂಡ್ಪೇರು ಇಂಕಲ್ನ ಬಿಸಾಲೆಂದ ಪಂಡ ಒಂಜಿ ದಿನ ಕಚಿಪ್ ಮಲ್ತಂಡ ಮನ ತನಿದ್ದೀಂಡಲ ತಾಲಾಪುಜಿ ನಮ್ಮ ಎಲ್ಮಿಂದ ಕಲ ಬಿಸಲೆಡ್ ಕಚ್ ಮಲ್ತಂಡ ಅವು ಅಪ್ಪಗ ಅಪ್ಪಗನೇ ನೀರು ಬರ್ಪುಡು ಒಂಜಿ ಗಲಿಗೆನಾಗ ಅಂಚತ್ತಿಂದು ರಡ್ಡು ದಿನ ದೀಂಡಲ ದಾಲಾಪುಜಿ ಭಾರಿ ಸೋಕು ಇಪ್ಪುಂಡು ಈತ ಪಂಡದು ಎನ್ನ ಪಾತೇರನು ತಾಯಮ
2: ಎನ್ನ ಪುದಾರ ಬೇಬಿಂದೆ ಯಾನ ಆರು ಬೇಲ ಮಲ್ಪನಾಗ ಯಾನ್ಲ ಕರತ ಬೇಲ ಮಲ್ಪನಾಗ ಯಾನ್ಲ ಸೇರಿದು ಹುಟ್ಟು ಕರಂ ಇನ್ ಮಲ್ಪನಾಗ ಹಗ್ಗುರ ಮಂತ ಇಪ್ಪೇರೊಂಡತ್ತ ಅವು ಪುರ ಮಲ್ಪನ ಎಂಗ್ಳ ರಡು ಜನ ಸೇರಿದು ಮುಖ ತಿರ್ಗಾವನ ಮುಖ ನೈಸು ಮಲ್ಪನ ಮುಖ ಅಡಿಗೆಗಳ ಭಾರಿ ಎಡ್ಡೆ ಮಣ್ಣು ಪುಡಿ ಮಲ್ಪನ ಅಂತ ಎಡ್ಡೆ ಎಂಕ್ಳ ಮೂಜಿ ರಡ್ಡು ಜನ ಬೋಟು ಹೈಕ್ ಅಂಚ ಮುಖ ಅಡಿಗೆದವಲ್ಲ ಐಟು ಕಜಿಪು ಮಂತ ಮಲ್ತಂಡ ದಾಳ ಹಾಳಾ ಪೂಜೆ ಉಣುಪುಲ ಹಾಳಾ ಪೂಜೆ ಭಾರಿ ಎಡ್ಡೆ ಜೋಕುಲ ಭಾರಿ ಎಡ್ಡೆವು ಮಣ್ಣದವು ಕರೆಕ್ಟ್ ಭಾರಿ ಎಡ್ಡೆ ಅವು ಎಂಗ್ಲ ಜಾಗ್ರತೆ ಅಯ್ನು ದೆಕ್ಕದ ದೆಕ್ಕನಾಗ ಮಂತ ಜಾಗ್ರತೆ ಮಂತ ದೆಕ್ಕೊಡು ಒಟ್ರಾಸ್ಕೊಂಡದ್ದು ಇಂದು ಎಲ್ಮಿಂದ ಕರತಲೆಕ ತಾಂಟವರ ಬಲ್ಲಿ ಬೈತ ಮುಂಚಿನ ತೆರಿಯೆ ಅವು ಮಲ್ತದ್ದು ಏನ ಲಾಪುಂಡು ಅವು ಮಲ್ತದ್ದು ಈಜಿನ ಲಾಪುಂಡು ದಾಳ ತೊಂದರೆ ಇಜ್ಜಿ ಜಾಗ್ರತೆ ಮಲ್ಪುಡು ದಾಳ ಪೂಜೆ ಎಂಕಲ್ಲ ಏತು ವರ್ಷದ ಉಂಡು ಕರಾಮ್ ಅಂತ ಸುಮಾರು ಉಂಟು ಅಂಚ ಜಾಗ್ರತೆ ಮಲ್ಪುಡು ದಾಳ ಪೂಜೆ ಉಂಡು ಒಂಜಿ ರಡ್ಡು ವರ್ಷದ ಅಂತ ಉಂಟು ರಡ್ಡು ಮೂಜ್ ವರ್ಷದ ಅಂತ ಉಂಡು ಅಲ್ಲಿ ಉಂಟು ಅಂಚ ಭಾರಿ ಎಡ್ಡೆ ಆಯ್ತು ಗ್ಯಾಸ್ಟಿಕ್ ಬಾಳಿಕೆ ಬರ್ಕೊಂಡು ಜೋಕ ಎಡ್ಡೆ ಹತ್ತವು ಜೋಕ ಹಿಂದೆ ಎಡ್ಡೆ ಹಿಂದೆಟ್ಟೆನೆ ಅಡಿಗೆ ಮಂತ ಮಲ್ತಂಡ ಭಾರಿ ಎಡ್ಡೆ ಅಂಚ ಐಟು ಮಲ್ತಂಡ ಸೀಕೆ ತಪ್ಪುಜಿ ಆಯ್ತು ಸೀಕು ಜಾಸ್ತಿ ಹಿಂದೆಟ್ಟು ಸೀಕದಾಲ ಅಂಚಿಜ್ಜಿ ಭಾರಿ ಎಡ್ಡೆ ಕರತ ಹಿಂದೆಟ್ಟು ಅಡಿಗೆ ಮಲ್ತಂಡ ಭಾರಿ ಎಡ್ಡೆ ಉಣುಪು ಬಲ್ಪು ಮಲ್ತದಿಂದ ಎಲ್ಲ ಮುಟಲ್ ದಾಲ ಪೂಜಿ ಅಂಚನ ದೀಂಡ
3: ಇರ ಪುದರ್
4: ಏನ ಪುದರ್ ನೀಲ
3: ಏತ್ ವರ್ಷ
4: ಏನು ಎಲ್ಲಿ ಹೇಳ್ದೆ ಬೆಲೆ ಕಲ್ತದೆ
3: ಎಲ್ಲಿ ಹೇಳ್ದೆ
4: ಕರ್ತ ಬೆಲೆ ಬುಕ್ಕ ಹೋಗಲು ಬೇರೆ ಗೊತ್ತಿಜಿ ಕರ್ತ ಮಾತ್ರ ಬೇಲೆ
3: ಹೊಲ್ತು ಮಣ್ಣು ಪುರ ಬತ್ತಾರ
4: ಮಣ್ಣು ದಿಡಬೇಡ್ದು
3: ದಿಡಬೇಡ ಮಣ್ಣು ಬತ್ತತ್ತು ಬೇತೆ
4: ಬೇತೆ ಹೆಂಚಿನ ಆಯ್ನ ಪೋಡಿ ಮಾಡ್ತದ ಆಯ್ನ ಗಾಲ್ತಿದ್ ಪೂರ ಆವಡು ಆಡುವಾಗ ಕಲತ್ತದ ಚಕ್ರಡು ಆಯ್ನ ಫಸ್ಟ್ ಅರು ಆವಡು ಆಡುವಾಗ ಪುಣಿದ ನಡುಕ ಬೆನಾರಾಣ್ಣಿ ಬೆಂದಿರಾಯ ನಡುಕ ಆಯ್ನ ಆಯವಾಡು ಈ ಪುಣ್ಯ ನಕಲೆ ಮತ್ತೆ ಕರತ ಆಯ್ನ ಆರೇ ಪೂರ್ಣ ನೈಸು ಮಾಡ್ಪಾರ ಅವ್ರು
3: ಈ ರೀತ ಕರನ್ನು ಸೇಲ್ ಮಲ್ಪನ ಹೊಡಿ
4: ಸೇಲ್ ಇಂಚನ ಏನು ಹಳ್ಳಿಗೆ ಇಂಚ ಮಾತ ಒಬ್ಬನ ಜಾಸ್ತಿ ಏನು ಅಂಗಡಿ ಒಬ್ಬನ ಕಮ್ಮಿ ಅಂತ ಅಂಗಡಿ ಮತ್ತೆ ಇಂಚ ಏನು ಇಂಚನ ಸೇಲ್ ಮಾಡೋಣ ಇಲ್ಲಿ ಇಲ್ಲಿಗೋದು ಅಂತ ಮತ್ತೆ ಬೇರೆ ಎಲ್ಲ ತಗೊಳ ಇಜ್ಜಿತ್ತೆ ನಾನು ಪುರ್ಸೋದು ಬುಕ್ಕನಿ
3: ಹೆಂಗೆ ಆಗ್ತಿದ್ದು ಕೆಲಸ ಮಾಡೋಕ್ಕೆಲ್ಲ
4: ಕೆಲಸ ಮಾಡೋಕ್ಕೆ ಕುಡ್ರಾಕೆ ಭಾರಿ ಕಷ್ಟ ಆಗುತ್ತು ಈಗ ಹೊಳ್ದು ಹೊಳ್ದು ಇದು ಕಾಲ ಬಗ್ಗಿಸಿ ಬಗ್ಗಿಸಿ ಕುಡ್ರಾಕೆ ಆಗ್ತಲ್ಲ ಇನ್ನೆಲ್ಲ ಇದು ಉಂಟು
3: ಈಗ ನೀವು ಅಂಗಡಿ ಸ್ವಲ್ಪ ಕೊಡ್ತೀರಾ ಯಾವ ಇಲ್ಲಿ ಮಾರಕ್ಕೆ
4: ನಾವು ಹಿಂಗೆ ಹಳ್ಳಿ ಹಳ್ಳಿ ಇಂಚ ಹಿಂಗೆ ಕೊಂಡು ಮಾರ್ತೀವಿ ಬೇತು ವಹಿವಾಟು
3: ವಹಿವಾಟಿಲ್ಲ
4: ಇದು ವಹಿವಾಟು
3: ಮಾರಿಕೆ ಚಿನ್ನ ಮಾಡಿ
4: ಮಡಕೆ ಮಾಡ್ತಾ ಒಂದೇ ಕೆಲಸ
3: ಮನೆದರೆ ಎಲ್ಲ ಇದೇ ಕೆಲಸ ಮಾಡ್ತಾರೆ
4: ಮನೆದರೆ ಮಂಗ ಬಂಚೂರ್ ಚೂರು ಕೆಲಸ ಮಾಡ್ತಾಗ
3: ಮಡಕೆ ಈಗ ಸೇಲ್ ಉಂಟ
4: ಸೇಲ್ ಭಾರಿ ಕಷ್ಟ ಆಗುತ್ತೆ ಈಗ
3: ಸೇಲ್ ಸ್ವಲ್ಪ ಕಮ್ಮಿ ಅಲ್ಲ
4: ಸೇಲ್ ಕಮ್ಮಿ ಈಗ
3: ಮಾರಕೊತ್ತಡ್ಲ
4: ಬೇರೆ ಬೇರೆ ಇಲ್ಲ ಎಲ್ಲ ಮಡಕೆ ಮಾಡ್ತಾರೆ ಎಲ್ಲ
3: ಹೌದೌದೌದು
4: ಸ್ವಲ್ಪ ಕಷ್ಟ ಆಗುತ್ತೆ
3: ಇದಕ್ಕೆ ರೇಟ್ ಎಲ್ಲ ಹೇಗೆ ಉಂಟು
4: ರೇಟ್ ಎಂತ ಒಂದು ಈಸು ದೊಡ್ಡ ಹುಡುಗಳು ಒಂದು 60 ರೂಪಾಯಿ ಹಿಂಗೆಲ್ಲ ಕೊಡ್ತಾ ಹಸಿ
3: ಅಲ್ಲ
4: ಹಿಂಗೆ ಸೇಲ್ ಮಾಡುತ್ತೆ ಅಂಗಡಿ ಹಳ್ಳಿಯೆಲ್ಲ ಆಗ್ತಾಳೆ
3: ರೇಟ್ ಎಲ್ಲ ಕಮ್ಮಿ
4: ರೇಟ್ ಕಮ್ಮಿ
5: ಚೆನ್ನಯ್ಯ ಹಿಂಗೆ ಎಂಕಲ್ ಕಾಜು ಹಿಡಿದು ಮಣ್ಣು ಕೊಂಡೋಡು ಹುಂಜು ಬಿಕಪ್ಪು ಮಣ್ಣಿಗೆ 1,000 ರೂಪಾಯಿ ಕೊಡ್ದು ಕೊಂಡೋಡು ಬುಕ್ಕ ಅವು ಕೊಣತ್ತು ಮಣ್ಣು ಪುಡಿ ಮಲ್ತದು ಕೊಣತ್ತು ಉಣ್ಗೋಡು ಹೇಳು ಬುಕ್ಕ ಪುಡಿ ಮಲ್ಪೋಡು ಪುಡಿ ಮಲ್ತದ್ದು ಕಾಲ್ಪೋಡು ಕಾಲ್ತದ್ದು ಬುಕ್ಕ ಮಣ್ಣು ಕಲ್ಪಾವಡು ಹೇಳು ಬುಕ್ಕ ಕರ ಬಳೆ ಬತ್ತೋಡು ಮಣ್ಣು ಅಂಟು ಮಲ್ಪೋಡು ಹೇಳು ಬುಕ್ಕ ಬಳೆ ಬತ್ತೋಡು ಹೇಳು ಬುಕ್ಕ ಪೊಳಿಪೋಡವು ಹೇಳು ಬುಕ್ಕ ಆವೆ ಪಾಡೋಡು ಕನಕ್ ಆಜು 100 ರೂಪಾಯಿ ಲೆಕ್ಕ ಕೊಂಡು ಕೊನೋಡು ಬೈಕ್ 100 ಸುಡಿ ಬೈಕ್ ಆಜು 100 ರೂಪಾಯಿ ಕೊಡೋಡು ಹೇಳು ಬುಕ್ಕ ಕರ ಆವೆ ಪಾಡ್ದು ಕೊಣತ್ತದ ಗುಡ್ಡಾಗ ಕೊನೋಡು ಗುಡ್ಡ ಕೊಣ ತಲ್ಪ ಬೊಂಪೈಲು ತೀದು ಕೂಡ ಸೇಲ್ ಮಾಡ್ಪೋಡು ತುಂಬ ಒಂದು ಒಂಜಂಜು ಕರಕ್ ₹100 ₹50 ಮಂತ ತಿಕ್ಕೊಂಡು ಬುಕ್ಕ ಮಣ್ಣು ಕಾಜುರು ತಿಳಿಪ ಕಾಜುರು ಒಂಜು ಬಿಕಪ್ಪು 1,000 ರೂಪಾಯಿ ಆಜಿ ಒಂಜು 10-15,000 ರೂಪಾಯಿ ಹಾಪುಂಡು ಜನ ಕೈಲಿಗೆ ಪೂರ ಕೊಡ್ದು ಸಂಬಳ ಕೊಡ್ದು 15,000 ರೂಪಾಯಿ ಹಾಪುಂಡು ಒಂಜು ಬಿಕಪ್ಪು ಮಣ್ಣಿಗೆ ಅವು ಕಾಂಡೆ 5 ಗಂಟೆ ಪೋಂಡ 1 ಗಂಟೆ ಹಾಪುಂಡು 10 ಖಾಲಿ ಮಡ್ಪಿನಾಗ ಎರಡು ಬುಕ್ಕ ಹಿಂದೆ ಪೂರ ಲೈನ್ ಇಂದ ಲೈನ್ ಬೋಡು ಆವೆ ಬಾಡ್ದು ಕುಣದು ಕುಂಪೈಡು ಅಕ್ಕಿ ಟಂಪ ಬಾಡಿಗೆ 1,000 ರೂಪಾಯಿ ಬಾಡಿಗೆ ಹೊರಡು ಬಾಡಿಗೆ ಹೊಡೆದು ಅಲ್ಪ ದೀದು ಕೂಡ ಲೈನು ಇಲ್ಲಿ ಇಲ್ಲಿ ತುಂಬಂದು ಬೋಡು ತುಂಬುದು ಪೂರ ಹಿಂಚಾನೆ ಕಮ್ಮಿಡಿಕೆ ಕಮ್ಮಿಡಿಗೆ ಬೇರೆ ಕಮ್ಮಿಡಿಗೆ ಅಂಡ ಎಂಕಿಲೆ ಕಂಡ ಇಂದ ಅಸಲು ಹಪ್ಪಿಜಿ ಒಂದು 100-150 ರೂಪಾಯಿ 200 ರೂಪಾಯಿ ತಿಕ್ಕೊಡು ಎಂಕಿಳಿಗೆ ಅವೆಲ್ಲ ಬಚ್ಚಿ ಬಚ್ಚಿಂದೇ ಬಂಟ್ನ ಹಾಂ ಇತ್ತೆ ಯಾನು ಇತ್ತೊಂದು 22 ವರ್ಷ ಏನು ಕರತ್ತ ಮೇಲೆ ಸರ್ವಿಸ್ ಇತ್ತ ಅವೇ 8 ಗಂಟೆ ಶುರು ಅಂಡ ರಾತ್ರಿ 10 ಗಂಟೆ ಮುಟ್ಟ ಬೇಲೆ ಹಾಪುಂಡು ಕುಲ್ಲುಂಡ ದಿನಕ್ಕೊಂಜಿ 20 ಬಿಸಾಲ ಹಾಪುಂಡು 20 ಬಾರಿ ಬಂಗೋಡು 20 ಬಿಸಾಲ ಬಾರಿ ಬಂಗೋಡು ಅವು ದುಮ್ಮು ನಾನೇ ಬಳೆ ಬತ್ತ ದಿನ ನನ್ನ ತನ ಒಂಜಿ ದಿನಕ್ಕೆ 20 ಬಿಸಾಲ ಅವು 10-11 ಗಂಟೆ ಹಾಪುಂಡು 60 ದೀತು ಅಂತ ಅನ್ನಗ ಅವು ಮಣ್ಣಕ್ಕೆ ಅವು ಜಾಗ್ರತೆ ಮಾಡ್ಕೊಡಂದ ಅವು ಜಾಗ್ರತೆ ಅಂದ ತಾಂತ್ರ ಬಳ್ಳಿ ಗ್ಯಾಸ್ ಹಿಡಿಯುವಲ್ಲಿ ದಾಳ ತೊಂದರೆ ಗ್ಯಾಸ್ ಹಿಪ್ಪಿನಾಗೆ ದಾಳ ತೊಂದರೆ ಇತ್ತೆ ಎಂಕಿಲ್ಲ ಗ್ಯಾಸ್ ಹಿಡಿದೀಪ ದಾಳ ಹಾಪುಜಿ ಕೆಲವು ದಾಖಲೆ ಬಂದ್ಪೇರು ಗ್ಯಾಸ್ಗೆ ಪುಡ ಉಂಡು ಪುಡ ಉಂಡು ದಾಳ ಹಾಪುಜವು ಇನ್ನು ಅವು ಎಂಕಿಲ್ ಇತ್ತಕ್ಕೆ ಪಲಿಪುನಾಗ ದಾಳ ಹಾಪುಜಿ ಇಂಚ ತಾಗಂಡ ತಾಂಟಿಂಡ ಹಿಂದ ಹಾಪುಂಡು ಪುಡಿ ಹಾಪುಂಡು ಅವು ಸರಿ ಮಾಡ್ಬಾರ ಹಾಪುಜಿ ಬುಕ್ ಆವೆ ಬಣ್ಣಗೆಲ್ಲ ಅವು ಪೋಂಡ ಕೆಲವು ಲಾಸ್ ಬರ್ಪುಂಡು ಹೊರ 10-15,000 ರೂಪಾಯಿ ಲಾಸ್ ಬರ್ಪುಂಡು ಆವೆ ಬಾಡ್ದು ದೆಪ್ಪಿನಾಗ ಹೊರ ಹತ್ತು ಜಾಸ್ತಿ ಬಂಡ ಮಣ್ಣದ ಕರನೆ ಅಂಗಡಿ ಕೊಣಪ್ಪುನಂಡ ಇಂಚಿನ ಕೊಣಪ್ಪುನ ಜಾಸ್ತಿ ಕರ ಉಂಪಿದ ಕರ ಜಾಸ್ತಿ ಅಂಗಡಿಗೆ ಬಾಡಿನಂಡ ಇಂಚ ಇಲ್ಲಿ ಇಲ್ಲಿ ಓಪನಂಡ ಬಿಸಾಲೆ ಮಾತ್ರ ಜಾಸ್ತಿ
6: கோட்டி வந்து இஞ்சங்கள் கரத்த விளாட்னா இந்த கரக்கு சுமார் மண்ணு வந்தா ஆகிடும் மண்ணு வந்தா கொஞ்சம் பிக்காப்பு மண்ணு கல்பானே ஐந்து சரகரோடும் முழுப்ப வந்தால் கொஞ்சம் பதினாறு சரே எங்களுக்கு ஊர் எடுத்துனாங்க இல்லை வந்தாங்க ஐந்து பலத்து சுமார் பேலண்டு எங்களுக்கு நைட்டு கணக்காக ஓடும் ஒரு சுமார் பேலோடு சுமார் வேலை ஆகணும் அஞ்சு எங்களுக்கு கரெக்ட் டிமேண்ட் வந்து கம்மி நான் கொஞ்சம் 35 வருஷம் வந்து வேலை அனுப்பேன் 35 வருஷம் வேலை அனுப்பு கொஞ்சம் ஹல்லியாங்க லைன் செல்வோம் ஜாஸ்தி எங்களை புத்தூர் கொஞ்சம் குடலகில் போப்போம் எங்களுக்கு போகிற சைடில் வைப்போம் கேரளாக்குள்ள வைப்போம் மற்ற கூட வைப்போம் பூரா வகைத்த நீர் நீர்பாட்டினக்கரம் அனுப்புவோம் கஞ்ச கரம் அனுப்புவோம் பிசலம் அனுப்புவோம் உணப்புனா கத்தவு பல்லாயி பூரா அனுப்புவோம் பூரா ஐட்டம்லாம் அனுப்புவோம் நீர்பாட்டினக்கரம் அனுப்புவோம் நீர் இஞ்சாவுனா கூஜா அனுப்புவோம் பூரா அனுப்புவோம் டிஜைன் தான் மந்திரங்கள் நீர்ப்பு ஜாத்தி ஆரோக்கியமானுகர் கேஸ்டிக் வரது
7: ನನ್ನ ಹೆಸರು ವಿನೋದರ ಅಂತ ನಾನು ವಿದ್ಯಾರ್ಥಿಯೂ ಹೌದು ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಿರುವಂಥ ಒಬ್ಬ ಕುಲಕಸುಬುಕಾರನಿಗೂ ಹೌದು ಹಾಗೆ ನಾವು ಕುಂಬಾರಿಕೆ ವೃತ್ತಿಯನ್ನು ನಾನು ಕಲಿತಿರುವಂಥದ್ದು ನನ್ನ ತಂದೆಯಿಂದ ನಮ್ಮ ಮನೆಯಲ್ಲಿ ಕೂಡ ಬಳಸುವಂಥದ್ದೇ ನಮ್ಮ ಕುಂಬಾರಿಕೆಯಲ್ಲಿ ಮಾಡಿದಂಥ ಮಡಿಕೆಯಲ್ಲಿ ಅನ್ವಯಿಸುವಂಥದ್ದು ಸಾಂಬಾರು ಮಾಡುವಂಥದ್ದು ಸಾಂಬಾರು ಪಾತ್ರೆಯಲ್ಲಿ ಸಾಂಬಾರು ಮಾಡುವಂಥದ್ದು ಹಾಗೆ ನಾವು ಮಡಿಕೆ ಮಾಡ್ತಾ ಸುಮಾರು ವರ್ಷ ಅಂತ ನಾವು ಇದರ ಮಡಿಕೆ ಮಾಡಿಳು ಇದಕ್ಕೆ ನಮ್ಮ ಅಪ್ಪ ಅಮ್ಮ ಒಬ್ಬ ಖಾಲಿ ಇತ್ತಡೆ ಸಾಕಾತಲ್ಲ ತುಂಬ ಜನ ಮನೆದವರೆಲ್ಲರ ಇತ್ತಡೆ ಮಾತ್ರ ಒಂದು ಮಡಿಕೆ ಮಾಡೋಕ್ಕೆ ಸಾಧ್ಯ ಅಂತಕ್ಕೆಂದ ತಡೆ ಒಬ್ಬ ತುಂಬ ಕಷ್ಟ ಪಡೋಕ್ಕಾಗುತ್ತೆ ಅದರಿಂದ ಎಲ್ಲರಲ್ಲ ಕೂಡಿ ಒಂದು ಮಡಿಕೆನ ಮಾಡೋಕ್ಕೆ ಸಹಕಾರಿ ಆಯಿತು ಹಾಗೆ ಹೇಳ್ತಾರೆ ಒಂದು ಗಾದೆಲ್ಲ ಉಂಟು ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತ ಹೇಳಿ ಅದು ಲೌದು ಒಂದು ಮಡಿಕೆ ಮಾಡೋಕ್ಕೆ ತುಂಬ ವರ್ಷ ತೇಸುಂತು ಅಂತಲೇ ನಾವು ಆ ಮಡಿಕೆ ಒಂದು ಪೆಟ್ಟು ಹೊಡೆ ತಡೆದು ಬೇಗ ಹಾಳೌತು ಒಡೆದಿ ಹೋಯ್ತು ಹಾಗೆ ನಾವು ಒಂದು ಮಡಿಕೆ ಮಾಡ್ಕೊಂಡು ತಡೆ ತುಂಬ ಕಷ್ಟಪಡ್ತು ಹಾಂ ಇದೇನಿ ನನಗೆ ತುಂಬ ತೃಪ್ತಿ ಉಂಟು ಇದೇನಿ ಹೇಳಿದಕ್ಕಿಂತ ಜಾಸ್ತಿಯೇ ತೃಪ್ತಿ ಉಂಟು ಅಂತ ಹೇಳಲ್ಲ
0: ಕರ ಮಲ್ತೊಂದು ಐತ ಬೇನೆ ಬೆಸರನ್ನ ತಿರಿಯೊಂದು ಇತ್ತೆಲ ಜೀವನ ಮಲ್ತೊಂದುಪ್ಪುನ ಮುಕ್ಲಿನ ಬದುಕು ಬಂಗಾರ ಅವಡು ಪಂಪಿನ ಪಾತ್ರ ಈ ಕಾರ್ಯಕ್ರಮದ ಸುಲ್ಮೆಲು
8: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವ್ ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಶೀಲ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬ್ಯುಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದ್ಲು ನನ್ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
1: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
5: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರೂ? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದ ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿಯೇ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
11: ರೀ, ಮನೆ ಖರ್ಚಿಗೆ ಹಣ ಕೊಡಿ.
12: ಇದು ರೇಷನ್ಗೆ 15,000, ತರಕಾರಿಗೆ 2,000,
11: ಮತ್ತೆ ವಿದ್ಯುತ್ ಬಿಲ್ಲಿಗೆ
12: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
11: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
12: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM.gov.in ನಲ್ಲಿ.
13: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM.gov.in ನಲ್ಲಿ.
14: ಮಾತ್ರಗ್ಲಾ, ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
15: SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ತುಂತುರು ಮಳೆಹಣಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ. ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ. ಆಕಾಶದ ಮಡಿಲಿನಿಂದ

ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ, ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪು.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡೋ ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ

0: ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸಾ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ, ದಂತ ವೈದ್ಯಕೀಯ, ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ, ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನೀಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026ನೇ ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26ನೇ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001ರಿಂದ ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2ನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮೊಂದಿಗೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಜನರಲ್ ಮೆಡಿಸಿನ್ ವಿಭಾಗದ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಅಶ್ವಿತ್ ಬಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟ್ರೆ, ಸಕ್ಕರೆ ಕಾಯಿಲೆ ಬಗ್ಗೆ ಎಲ್ಲ ಆಗಾಗ ಮಾತಾಡ್ತಾ ಇರ್ತಾರೆ, ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಆರಂಭದಲ್ಲಿ ನಮ್ಮ ಕೆಲವರಿಗೆ ಮಾಹಿತಿ ಕೊಡ್ತೀರಾ?
1: ಸೊ ಈಗ ಡಯಾಬಿಟೀಸ್ ಅಂತ ಹೇಳಿದ್ರಿ ನೀವು, ಡಯಾಬಿಟೀಸ್ ಅಂತ ಹೇಳಿದ್ರೆ ಈಗ ನೀವು ಕನ್ನಡದಲ್ಲಿ ನಾವು ಅದಕ್ಕೆ ಅನುವಾದ ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ. ಸೊ ಎಲ್ರಿಗೆ ಈಗ ಒಂದು ಡಯಾಬಿಟೀಸ್ ಅಂತ ಹೇಳಿದ್ರೆ ಹಾ ಸಕ್ಕರೆ ಅಪ್ಪ ಶುಗರ್ ಜಾಸ್ತಿ ಇತ್ತು ಅದಕ್ಕೆ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ ಅಂತ. ಹೌದು, ಡಯಾಬಿಟೀಸ್ ಮೆಲೈಟಸ್ ಅಂತ ಹೇಳಿದ್ರೆ ನಿಮಗೆ ಶುಗರ್ ಲೆವೆಲ್ಸ್ ಬ್ಲಡ್ ಅಲ್ಲಿ ನಾವು ಫಾಸ್ಟಿಂಗ್ ಶುಗರ್ ಲೆವೆಲ್ 126 ಮೇಲೆ ಇದ್ರೆ ಅದನ್ನು ನಾವು ಡಯಾಬಿಟೀಸ್ ಅಂತ ಕೆಟಗರೈಸ್ ಮಾಡ್ತೇವೆ ನಾವು. ಸೊ ಬಟ್ ಡಯಾಬಿಟೀಸ್ ಅಂದ್ರೆ ಈಗ 126 ಮೇಲೆ ಇದ್ದವರೆಲ್ಲ ಸಕ್ಕರೆ ಕಾಯಿಲೆಯ, ಅದು ಒಂದೇ ತರದ್ದು ಅಂತ ಅಲ್ಲ. ಅದು ನಿಮ್ಗೆ ಹೌದು ಎಲ್ಲ ತರದ ಸಕ್ಕರೆ ಕಾಯಿಲೆಗಳಲ್ಲಿ ಸಹ ಶುಗರ್ ಜಾಸ್ತಿ ಇರ್ತದೆ, ಹೌದು, ಬಟ್ ಅದರಲ್ಲಿ ಬೇರೆ ಬೇರೆ ಬೇರೆ ವಿಧ ಇರ್ತದೆ. ಈಗ ನಮ್ಮಲ್ಲಿ ನೀವು ಯೂಶ್ವಲಿ ಈಗ ವಯೋಸಹಜ, ಈಗ ನಿಮ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೇಳಿರ್ಬೋದು ನೀವು ಎಷ್ಟೋ ಜನ ಟೈಪ್ ಇದೆ ಅಂತ ಹೇಳ್ತಾರೆ, ನಮ್ಗೆ ಶುಗರ್ ಇದೆ, ಬಿ ಪಿ ಇದೆ ಅಂತ ಹೇಳ್ತಾರೆ. ಸೊ ನಾವು ಆತರ ನೋಡಿದಾಗ ಅದು ಯೂಶ್ವಲಿ ಟೈಪ್ 2 ಅಂತ ಇರ್ತದೆ. ಅಂದ್ರೆ ನಿಮ್ಗೆ ಟೈಪ್ 2 ಅವರನ್ನು ನೋಡಿದಾಗ ಒಂದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಬೊಜ್ಜುತನ ಇರ್ತದೆ, ನಿಮಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿನಂಶ ಇರುವಂತದ್ದು, ಹಾಗೆ ಅವರಲ್ಲಿ ಬೇಸಿಕಲಿ ಎಂತ ಹೇಳ್ತಾರೆ ನಿಮಗೆ ಒಬೆಸಿಟಿ ರಿಲೇಟೆಡ್, ಅಂದ್ರೆ ನಿಮ್ಮ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುವಂತದ್ದು ಟೈಪ್ 2. ಅದೇ ತರ ಟೈಪ್ 1 ಅಂತ ಇದೆ. ಟೈಪ್ 1 ಅಂತ ಹೇಳಿದ್ರೆ ನೀವು ಯಾವ ವಯಸ್ಸಲ್ಲಿ ಸಹ ಆಗ್ಬೋದು, ಆದ್ರೆ ಮ್ಯಾಕ್ಸಿಮಮ್ ಅದು ಕಂಡು ಬರುವಂತದ್ದು ನಿಮಗೆ ತುಂಬಾ ಸಣ್ಣ ಏಜ್ ಅಲ್ಲಿ, ಅಂದ್ರೆ ನಿಮಗೆ 12 ವರ್ಷದಿಂದ ನಂತರ ಒಂದು 20 ವರ್ಷದೊಳಗೆ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದ್ರೆ. ಸೊ ಟೈಪ್ 1 ಅಂತ ಹೇಳಿದ್ರೆ ನಿಮ್ಮ ಟೈಪ್ 2 ಕ್ಕಿಂತ ತುಂಬಾನೇ ಬೇರೆ ತರ ಅದು. ಈಗ ಟೈಪ್ 1 ಅಲ್ಲಿ ಬೇಸಿಕಲಿ ಇನ್ಸುಲಿನ್ ಉತ್ಪತ್ತಿ ಇರುವುದಿಲ್ಲ, ಅವರಲ್ಲಿ ಉತ್ಪತ್ತಿ ಇಲ್ಲದ ಕಾರಣ ಇನ್ಸುಲಿನ್ ಅಲ್ಲಿ ಅವರಿಗೆ ನೀವು ಯಾವುದೇ ತರದ್ದು ಮಾತ್ರೆ ಕೊಟ್ಟರೆ ಸಹ ಅವರಿಗೆ ನಾಟುದಿಲ್ಲ ಅದು, ಅಂದ್ರೆ ನಿಮಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಈಗ ನಿಮಗೆ ಟೈಪ್ 2 ಅಲ್ಲಿ, ಟೈಪ್ 2 ಅಲ್ಲಿ ಆದ್ರೆ ಮಾತ್ರೆ ಕೊಟ್ಟರೆ ಯಾಕೆ ರೆಸ್ಪಾನ್ಸ್ ಬರ್ತದೆ ಅಂತ, ಶುಗರ್ ಲೆವೆಲ್ಸ್ ಕಮ್ಮಿ ಬರ್ತದೆ ಅಂತ ಹೇಳಿದ್ರೆ ಆ ಪೇಷಂಟ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರ್ತದೆ, ಕೆಲವು ಸರ್ತಿ ಜಾಸ್ತಿ ಉತ್ಪತ್ತಿ ಇರ್ತದೆ ಆ ಪೇಷಂಟ್ ಅಲ್ಲಿ, ಆದ್ರೆ ಬಾಡಿ ಆ ಇನ್ಸುಲಿನ್ ರೆಸ್ಪಾನ್ಸ್ ಅಡಿಕ್ವೇಟ್ ಅಂದ್ರೆ ಬೇಕಾದ ತರ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಮಾತ್ರೆ ಕೊಟ್ಟು ಬಾಡಿಯನ್ನು ಸ್ವಲ್ಪ ಇನ್ಸುಲಿನ್ಗೆ ಸೆನ್ಸಿಟಿವ್ ಮಾಡುವಂತದ್ದು ಮಾಡಿಬಿಟ್ಟು ನಿಮಗೆ ಶುಗರ್ ಲೆವೆಲ್ಸ್ ಅನ್ನು ಕಮ್ಮಿ ತರುವಂತದ್ದು. ಸೊ ಅಲ್ಲಿ ರೋಗ ಪ್ರಕ್ರಿಯೆಯೇ ಬೇರೆ ತರ ಇರ್ತದೆ ಟೈಪ್ 1 ಅಥವಾ ಟೈಪ್ 2. ಅದೇ ಟೈಪ್ 1 ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಇಲ್ಲದ ಕಾರಣ ಅದಕ್ಕೆ ಟ್ರೀಟ್ಮೆಂಟ್ ಒಂದೇ, ಇನ್ಸುಲಿನ್ ಕೊಡುವಂತದ್ದು, ಅದಕ್ಕೆ ಇನ್ಸುಲಿನ್ ಬಿಟ್ಟು ಬೇರೆ ಮದ್ದಿಲ್ಲ ಟೈಪ್ 1 ಅಲ್ಲಿ ಆತರ. ಸೊ ಇದು ಬೇಸಿಕ್ ಆಗಿ ನಾನು ಹೇಳಿರುವಂತದ್ದು ಟೈಪ್ 1 ಅಂದ್ರೆ ಏನು, ಟೈಪ್ 2 ಅಂದ್ರೆ ಎರಡು ಸಕ್ಕರೆ ಕಾಯಿಲೆ ಹೌದು, ಬಟ್ ಬಾರಿ ಬೇರೆ ತರ, ಎರಡರಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ಮತ್ತೆ ಅದರಲ್ಲಿ 1.5 ಅಂತ ಬರ್ತದೆ. 1.5 ಅಂದ್ರೆ ನಿಮ್ದು ಒಂದ್ ಕಡೆಯೂ ಅಲ್ಲ, ಟೂ ಕಡೆಯೂ ಅಲ್ಲ. ಅಂದ್ರೆ ಟೈಪ್ 1.5 ಅಲ್ಲಿ ಸಹ ಕೆಲವು ಕಡೆ ಹೇಗಿರ್ತದೆ ಅಂತ ಹೇಳಿದ್ರೆ ಇನ್ಸುಲಿನ್ ಉತ್ಪತ್ತಿ ಇದ್ದು ಕ್ರಮೇಣ ಆನಂತರ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ಅವರಲ್ಲಿ ಸಹ ಹೋಗ್ತಾ ಹೋಗ್ತಾ ಇನ್ಸುಲಿನೇ ಬೇಕಾಗಿ ಬರ್ತದೆ 1.5 ಅಲ್ಲಿ, ಅಥವಾ ಲಾಡಾ ಅಂತ ಹೇಳ್ತೇವೆ ನಾವು, ಲೇಟೆಂಟ್ ಆಟೋಇಮ್ಯೂನ್ ಡಿಸೀಸ್ ಆಫ್ ಅಡಲ್ಟ್. ಅಂದ್ರೆ ಆಟೋಇಮ್ಯೂನ್ ಅಂದ್ರೆ ನಮ್ಮ ಶರೀರ ಕೆಲವು ಪ್ರಕ್ರಿಯೆಗಳಿಂದಲೇ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಕಣಗಳು ನಾಶ ಆಗಿ ಇದಾಗಿರುವಂತದ್ದು ಅಂತ ಹೇಳ್ತಾರೆ, ಇನ್ಸುಲಿನ್ ಉತ್ಪತ್ತಿ ಕಮ್ಮಿಯಾಗಿ ಸಕ್ಕರೆ ಕಾಯಿಲೆ ಬಂದಿರುವಂತದ್ದು ಆತರ. ಸೊ ಇದು 1.5, 1, 2, ಅದು ಬಿಟ್ಟು ಸಹ ಬೇರೆ ಕ್ಯಾಟಗರಿ ಮೋದಿ ಅಂತ ಹೇಳ್ತೇವೆ. ಅಂದ್ರೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್, ಅದು ಕೆಲವು ಅದರಲ್ಲಿ ಜೆನೆಟಿಕ್ ವೇರಿಯಂಟ್ಸ್ ಗಳು, ಅಂದ್ರೆ ನಿಮಗೆ ಸಣ್ಣ ಪ್ರಾಯದಲ್ಲೇ ಕಂಡು ಬರ್ತದೆ, ಮಾತ್ರೆಗೆ ರೆಸ್ಪಾನ್ಸ್ ಆಗಿರುವಂತಹ ಸಕ್ಕರೆ ಕಾಯಿಲೆ. ಸೊ ಒಂದು ಸಕ್ಕರೆ ಕಾಯಿಲೆ ಅಂತ ಬಂದ್ರೆ ನೀವು ಆ ತಜ್ಞ ವೈದ್ಯರಲ್ಲಿ ಹೋಗಿ ನಿಮಗೆ ಯಾವ ತರದ ಸಕ್ಕರೆ ಕಾಯಿಲೆ ಅಂತ ಫಸ್ಟ್ ಸ್ಪಷ್ಟಪಡಿಸಿಕೊಳ್ಬೇಕು. ಇಲ್ಲದ್ರೆ ನಿಮ್ಗೆ ಏನ್ ಹೇಳ್ತದೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅವರು ತುಂಬಾ ಸಜೆಷನ್ಸ್ ಕೊಡ್ತಾರೆ, ಅದು ಮಾಡ್ಬೋದು ಟ್ರೀಟ್ಮೆಂಟ್, ಇದು ಮಾಡ್ಬೋದು, ಇನ್ಸುಲಿನ್ ಬೇಡ ಇತ್ತು, ಮಾತ್ರೆ ಸಾಕಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಆ ರೋಗ ಪ್ರಕ್ರಿಯೆ ಬೇರೆ ಬೇರೆ ತರ ಇರ್ತದೆ ಬೇರೆ ಬೇರೆ ಶುಗರ್ ಅಲ್ಲಿ. ಸೊ ನಾವು ತಜ್ಞ ವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಟೆಸ್ಟ್ ಮಾಡಿಸಿಕೊಂಡು ಅದು ಯಾವ ತರದ ಶುಗರ್ ಅಂತ ನಮಗೆ ದೃಢ ಆದ್ಮೇಲೆ ನಾವು ಅದಕ್ಕೆ ವೈದ್ಯರು ಹೇಳಿದಂತ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತೆ ಆ ಟ್ರೀಟ್ಮೆಂಟ್ ಅನ್ನು ಮಧ್ಯದಲ್ಲಿ ನಿಲ್ಲಿಸುವ ಹಾಗೆ ಇಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಿಲ್ಲಿಸಿದ್ರೆ ಅದರದೇ ಆದ ಕಾಂಪ್ಲಿಕೇಶನ್ ನಾನು ಮುಂದೆ ಹೇಳ್ತೇನೆ ಏನಾಗ್ತಿದೆ ಶುಗರಿಗೆ ಕಂಟ್ರೋಲ್ ಮಾಡದಿದ್ರೆ, ಅದು ನಿಲ್ಲಿಸಿದ್ರೆ ಅದ್ರ ತುಂಬಾ ಮಂದಿಗೆ ಅದರ ಅವೇರ್ನೆಸ್ ಇಲ್ಲ, ಬಟ್ ಅದ್ರದ ಬಗ್ಗೆ ನಾನು ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ. ಈಗ ನಾನು ನಿಮ್ಗೆ ಓವರ್ ವ್ಯೂ ಆಗಿ ಒಂದು ಶುಗರ್ ಅಂದ್ರೆ ಎಂತ, ಅದ್ರಲ್ಲಿ ಯಾವ ಟೈಪ್ಸ್ ಇದೆ, ಒಂದು 126 ಕ್ಕಿಂತ ಫಾಸ್ಟಿಂಗ್ ಲೆವೆಲ್ ಮೇಲೆ ಇದ್ರೆ ನಾವು ಸಕ್ಕರೆ ಕಾಯಿಲೆ ಅಂತ ಕರೆಯುವಂಥದ್ದು. ಸೊ ಅದರಲ್ಲಿ ಮತ್ತೆ ಸಹ ಟೈಪ್ 1 ಬೇರೆ, ಟೈಪ್ 2 ಬೇರೆ, ಈಗ ನಿಮ್ಗೆ ತಿಳಿಸಿದ್ದೇನೆ ನಾನು. ಸೊ ಈಗ ಟೈಪ್ 1 ಅಂತ ಹೇಳಿದ್ರೆ ನಿಮಗೆ ಸಣ್ಣ ವಯಸ್ಸಲ್ಲಿ ನಾನು ಹೇಳಿದಾಗ ಉತ್ಪತ್ತಿ ಇಲ್ಲದೆ, ಈಗ ಟೈಪ್ 2 ಇದ್ದದ್ರಲ್ಲಿ ಸ್ವಲ್ಪ ಹೇಗೆ ಹೇಳ್ತಾರೆ ಟೈಪ್ 1 ಕ್ಕಿಂತ ಸ್ವಲ್ಪ ಯಾಕೆ ಅದು ಸಮಸ್ಯೆ ಅಂತ ಹೇಳಿದ್ರೆ, ನಿಮ್ಮ ಟೈಪ್ 2 ಶುಗರ್ ನಿಮಗೆ ಸಕ್ಕರೆ ಕಾಯಿಲೆ ಅಂತ ಗೊತ್ತಾಗುವಷ್ಟರಲ್ಲಿ ತುಂಬಾ ಬಾಡಿಗೆ ಆಲ್ರೆಡಿ ಸಮಸ್ಯೆಗಳಾಗಿರ್ತದೆ. ಅದರ ಪ್ರಕ್ರಿಯೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಪ್ರೋಸೆಸ್ ಬಂದಿರುವುದು ಅದು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ವರ್ಷಗಟ್ಟಲೆ ಇದ್ದು ಒಂದು ತುಂಬಾ ವರ್ಷ ಆದ ಮೇಲೆ ಮತ್ತೆ ಶುಗರ್ ಲೆವೆಲ್ ಮೇಲೆ ಹೋಗುವಂತದ್ದು. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿರ್ತದೆ ಆ ಪ್ರೋಸೆಸ್ ಇಂದನೇ ಶರೀರದಲ್ಲಿ ತುಂಬಾ ಕ್ರಮೇಣವಾಗಿ ಡ್ಯಾಮೇಜ್ ಆಗಿರ್ತದೆ. ಸೊ ಟೈಪ್ ಟೂ ಅಲ್ಲಿ ನೀವು ಶುಗರ್ ಮತ್ತೆ ಫ್ಯೂಚರ್ ಅಲ್ಲಿ ಕಂಟ್ರೋಲ್ ಮಾಡಿ ಕೆಲವು ಏನಾದ್ರೂ ಕಾಂಪ್ಲಿಕೇಶನ್ಸ್ ಅನ್ನು ತಪ್ಪಿಸಬಹುದು. ಬಟ್ ಸ್ಟಿಲ್ ಟೈಪ್ ಟೂ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ಎಷ್ಟೇ ಕಂಟಿನ್ಯೂ ಮಾಡಿದ್ರು ಟ್ರೀಟ್ಮೆಂಟ್, ಒಂದು ಬಂದ ಮೇಲೆ ಒಂದು ಆಲ್ವೇಸ್ ದೇರ್ ಇಸ್ ಎ ರಿಸ್ಕ್ ಆಫ್ ಸ್ಟ್ರೋಕ್ ಅಥವಾ ಹೃದಯಾಘಾತ ಆಗುವಂತದ್ದು, ಪಕ್ಷವಾತ, ಮತ್ತೆ ನಿಮ್ಗೆ ಗ್ಯಾಂಗ್ರೀನ್ ಆಗುವಂತದ್ದು, ಆ ರಿಸ್ಕ್ಸ್ ಎಲ್ಲ ಯೂಶಲಿ ಇದ್ದೇ ಇರ್ತದೆ. ಯಾಕಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವ ಪ್ರಕ್ರಿಯೆ ತುಂಬಾ ಟೈಮ್ ಅವರ ಶರೀರದಲ್ಲಿ ಆಗಿ ನಂತರ ಟೈಪ್ ಟೂ ಆಗಿ ಮಾರ್ಪಟ್ಟಿರ್ತದೆ. ಹಾಗೆ ಇದು ಇನ್ ಜನರಲ್ ನಾನು ನಿಮಗೆ ಒಂದು ಓವರ್ ವ್ಯೂ ಶುಗರ್ ಬಗ್ಗೆ ಹೇಳಿರುವಂತ.
0: ಡಾಕ್ಟರ್, ಈಗ ಈ ಸಕ್ಕರೆ ಕಾಯಿಲೆ ಉಂಟು ಅಂತೇಳಿ ಈ ಪ್ರಾಥಮಿಕವಾಗಿ ಬರುವಂತಹ ಲಕ್ಷಣಗಳು ಏನೆಲ್ಲ ಇರ್ತದೆ?
1: ಕೆಲವರಿಗೆ ಅಂತೂ ಸಿಂಪ್ಟಮ್ಸ್ ಇರುವುದಿಲ್ಲ ಆಕ್ಚುಲಿ. ಅದಕ್ಕೋಸ್ಕರ ನಾವು ರುಟೀನ್ ಆಗಿ ಅವರಿಗೆ ಒಂದು 6-6 ತಿಂಗಳಿಗೊಮ್ಮೆ ಆದ್ರೂ ಶುಗರ್ ಅದೆಲ್ಲ ರುಟೀನ್ ಎಲ್ಲ ಚೆಕಪ್ ಮಾಡಿದಾಗ ಏನಾದ್ರೂ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರೋದು ನಮಗೆ ಒಂದು ಅಂದಾಜು. ಈಗ ನಾನು 126 ಮೇಲೆ ಅಂತ ಹೇಳಿದೆ, ಅದು ಶುಗರ್ ಇದೆ, ಬಟ್ 110, 115, 120 ಇರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಇವಾಲ್ವ್ ಆಗ್ತಾ ಇದೆ, ಮೆಟಬಾಲಿಕ್ ಡಿಸೀಸ್ ಇವಾಲ್ವ್ ಆಗಿ ಫ್ಯೂಚರ್ ಅಲ್ಲಿ ಶುಗರ್ ಬರ್ಬೋದು. ಆತರ ಇರುವವರಿಗೆ ನೀವು ಇಯರ್ಲಿ ಇದು ಮಾಡಿದಾಗ ನಾವು ಅವಾಗಲೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಡಿಲೇ ಮಾಡಬಹುದು. ಈ ಪ್ರೊಸೆಸ್ ಏನಿದೆ ಶುಗರ್ ಬರುವಂತದ್ದು ಅದನ್ನು ಡಿಲೇ ಮಾಡಬಹುದು. ಸೊ ಫಸ್ಟ್ ಥಿಂಗ್ ಇಸ್ ರುಟೀನ್ ಚೆಕಪ್, ಬಿಕಾಸ್ ಎಲ್ಲರಲ್ಲಿ ಸಿಂಪ್ಟಮ್ಸ್ ಕಂಡು ಬರುವುದಿಲ್ಲ. ಬಟ್ ಕಂಡು ಬರುವವರಲ್ಲಿ ಯಾವ ತರ ರೋಗ ಲಕ್ಷಣ ಬರ್ತದೆ ಅಂತ ಹೇಳಿದ್ರೆ, ಒಂದು ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತುಂಬಾ ನೀರು ಕುಡಿತಿರ್ತಾರೆ, ಅಥವಾ ಮುಂಚೆ ಒಂದು ಫುಡ್ ಎಪಟೈಟ್ ಅಥವಾ ಇಷ್ಟು ಹಸಿವು ಇರ್ತದೆ ಬಟ್ ಈಗ ಸ್ವಲ್ಪ ಜಾಸ್ತಿ ಹಸಿವಾಗ್ತಿದೆ, ಫುಡ್ ಇಂಟೇಕ್ ಮುಂಚಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆ ತರ, ಮತ್ತೆ ತುಂಬಾ ಜಾಸ್ತಿ ರಾತ್ರಿ ಪದೇ ಪದೇ ಎದ್ದು ಮೂತ್ರ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಯೂರಿನ್ ಪಾಸ್ ಮಾಡ್ಲಿಕ್ಕೆ, ಅಂದ್ರೆ ಜಾಸ್ತಿ ಯೂರಿನ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಕ್ಕರೆ ಕಾಯಿಲೆ ಅಂತಿರುವಾಗ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗ್ತಿರುವ ಕಾರಣ ಮೂತ್ರ ಸಹ ಜಾಸ್ತಿ ಹೋಗ್ತದೆ. ಸೊ ಅದರಿಂದ ಜಾಸ್ತಿ ಮೂತ್ರ ಬಂದಾಗೆ ಆಗ್ತದೆ, ಮತ್ತೆ ಸುಸ್ತು ಅಷ್ಟು ಲವಲವಿಕೆ ಇರುವುದಿಲ್ಲ, ಒಂದು ನಿಮಗೆ ಬಳಲಿಕೆ ಇರ್ತದೆ, ಒಂದು ಎನರ್ಜೆಟಿಕ್ ಆಗಿದ್ದವರು ಒಂದು ರುಟೀನ್ ಕೆಲಸದಲ್ಲಿ ಅಷ್ಟು ಬೆಳಿಗ್ಗೆ ಎದ್ದು ಅಯ್ಯೋ ಅಷ್ಟು ಹೋಗ್ಬೇಕಾ ಅನ್ನೋ ತರ ಒಂದು ಬಳಲಿಕೆ, ರುಟೀನ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು ಸ್ಲೋಲಿ, ಬಿಕಾಸ್ ಸುಸ್ತಾಗ್ತದೆ ಅವರಿಗೆ, ಮತ್ತೆ ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರ್ತಾ ಇರ್ತದೆ, ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಗಾಯ ಆದ ಗಾಯ ಗುಣ ಆಗದಿರುವಂಥದ್ದು, ಮತ್ತೆ ಹೇಳಿದಾಗೆ ಯೂರಿನ್ ಇನ್ಫೆಕ್ಷನ್ಸ್, ಪದೇ ಪದೇ ಏನಾದರೂ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಆ ತರ ಇದ್ದಾಗ ಒಂದು ತಜ್ಞ ವೈದ್ಯರಲ್ಲಿ ಭೇಟಿಯಾದಾಗ ನಿಮಗೆ ಒಂದು ರುಟೀನ್ ಚೆಕಪ್ ಮಾಡುವಾಗ ಯೂಶಲಿ ಕಂಡು ಬರ್ತದೆ ಈ ತರ ಶುಗರ್ ಇದೆಯೋ ಅಂತ, ಆ ತರ ಡಯಾಗ್ನೋಸಿಸ್ ಆಗುವಂತದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾದ್ರೂ ಈ ತರ ಸುಸ್ತು ಅಥವಾ ಈಗ ನಾನು ಏನೇನು ಲಕ್ಷಣ ಹೇಳಿದೆ ಅಥವಾ ರುಟೀನ್ ಚೆಕಪ್ ಮಾಡುವಾಗ ಈಗ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗಿ ಬರ್ತದೆ, ಹಾ ಈಗ ಇವರಿಗೆ ಶುಗರ್ಗೆ ಹೋಗುವ ಅಂದರೆ ಇದರೆ ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ಡಯಾಬಿಟಿಸ್ ಬಂದಿದೆ ಅಂತ ಒಂದು ದೃಢ ಆಗಿಬಿಡ್ತದೆ.
0: ಈಗ ಸಾಮಾನ್ಯವಾಗಿ ಸುಸ್ತು ಅಥವಾ ಬೇರೆ ರೀತಿಯಾದಂತಹ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂಥದ್ದು ಕೆಲವು ಸಮಯದಲ್ಲಿ ಇದ್ದೇ ಇರ್ತದೆ ರುಟೀನ್ ಅಲ್ಲಿ, ಆದ್ರೆ ಅದು ಅತಿ ಹೆಚ್ಚು ಅಂತ ಆದಾಗ ಜನರು ಭಯ ಪಡೆದೆ ಒಂದು ಟೆಸ್ಟ್ ಮಾಡೋದು ಒಳ್ಳೇದು ಅಂತ ನಿಮ್ಮ ಸಲಹೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಈ ಸಕ್ಕರೆ ಕಾಯಿಲೆ ಬಗ್ಗೆ ಜನಸಾಮಾನ್ಯರು ಮಾತಾಡುವಂಥದ್ದು ಸಿಹಿ ತಿನ್ನಬಾರದು ಅಂತ, ಅದರ ಬಗ್ಗೆ ಸ್ವಲ್ಪ ಹೇಳುದಾದ್ರೆ.
1: ಸೊ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ಈಗ ಸಕ್ಕರೆ ಕಾಯಿಲೆಯಲ್ಲಿ ಹೌದು ಸಿಹಿ ವಸ್ತು ತಿಂದ್ರೆ ಜಾಸ್ತಿ ಇದಾಗ್ತದೆ, ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರ್ತದೆ. ಸೊ ಎಲ್ಲರ ತಲೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಸಕ್ಕರೆ ಹಾಕದೆ ಚಾ ಕಾಫಿ ಕುಡಿದ್ರೆ ಕುಡಿಯೋದಿದ್ರೆ ಸಾಕು ಅಂತ, ಅಷ್ಟೇ ಅಲ್ಲ ಹೈ ಕಾರ್ಬೋಹೈಡ್ರೇಟ್ ಡಯೆಟ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ರೈಸ್ ತಿಂತೀರಿ ಅದು ಸಿಹಿ ಪದಾರ್ಥ ಅಲ್ಲ, ಬಟ್ ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೊ ಈ ನಮ್ಮ ಭಾರತವನ್ನು ನಾವು ಡಯಾಬಿಟಿ ಕ್ಯಾಪಿಟಲ್ ಅಂತ ಕರಿತೇವೆ, ಯಾಕಂತ ಹೇಳಿದ್ರೆ ಇಲ್ಲಿ ಶುಗರಿನ ಪೇಷಂಟ್ಸ್ ಡಯಾಬಿಟಿಸ್ ಡಯಾಗ್ನೋಸ್ ಆಗುವ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ, ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಡಯಾಬಿಟಿ ಕ್ಯಾಪಿಟಲ್ ಅಂತ ಕರೀತಾರೆ. ಯಾಕೆ ಅಷ್ಟು ಜಾಸ್ತಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ನಾವು ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ಕೊಳ್ತೇವೆ. ಈಗ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ನಮಗೆ ರೈಸ್ ನಿಮಗೆ ಮಧ್ಯಾಹ್ನ ರಾತ್ರಿ ಕೆಲವೊಬ್ರು ಬೆಳಿಗ್ಗೆ ಸಹ ರೈಸ್ ಐಟಮ್ ಅಥವಾ ಯಾವುದೇ ಕಾರ್ಬೋಹೈಡ್ರೇಟ್ ಫುಡ್ ಇರಲಿ ತುಂಬಾ ಜಾಸ್ತಿ ತಗೊಳ್ಳುವ ನಮಗೆ ಒಂದು ಸಣ್ಣ ವಯಸ್ಸಿನ ಅಭ್ಯಾಸ ಇರ್ತದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಎಕ್ಸೆಸ್ ಕಾರ್ಬೋಹೈಡ್ರೇಟ್ ಏನಿರ್ತದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೆ ಶರೀರದಲ್ಲಿ. ಸೊ ಫ್ಯಾಟ್ ಆಗಿ ಕನ್ವರ್ಟ್ ಆದಾಗ ಬೊಜ್ಜು ನಮ್ಮ ಹೊಟ್ಟೆ ಸೊಂಟದ ಸುತ್ತ ತುಂಬಿಕೊಳ್ತದೆ. ಸೊ ಆ ಬೊಜ್ಜಿಂದನೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುವಂತದ್ದು, ಅಂದ್ರೆ ಅದು ಜಾಸ್ತಿ ಆದಾಗ ಇನ್ಸುಲಿನ್ ಈಗ ಬಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡದಿರುವಂತದ್ದಾಗ್ತದೆ. ಸೊ ಆ ಪ್ರೊಸೆಸ್ ಓವರ್ ಇಯರ್ಸ್ ಕಂಟಿನ್ಯೂ ಆಗಿ ಅವರಿಗೆ ಶುಗರ್ ಬರುವಂತದ್ದು. ಸೊ ಶುಗರ್ ಪೇಷಂಟ್ಸ್ ಸಿಹಿ ಎಸ್ ಹೌದು ಸಿಹಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮ್ಯಾಕ್ಸಿಮಮ್, ಅದರ ಜೊತೆ ಕಾರ್ಬೋಹೈಡ್ರೇಟ್ ಅನ್ನು ಕಮ್ಮಿ ಮಾಡಿ ಆದಷ್ಟು ಪ್ರೋಟೀನ್ ರಿಚ್ ಡಯಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೇವೆ ನಾವು. ಬಿಕಾಸ್ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿದ ತಕ್ಷಣ ನಾವು ನಮ್ಮ ಪೇಷಂಟ್ಸ್ ಅಲ್ಲಿ ಇದು ಇಂಪ್ರೂವ್ ಆಗುವುದನ್ನು ಅಬ್ಸರ್ವ್ ಮಾಡ್ತೇವೆ ಶುಗರ್ ಲೆವೆಲ್ಸ್ ಅನ್ನು. ಹಾಗೆ
0: ಈಗ ಡಾಕ್ಟರ್, ನೀವು ಹೇಳಿದ್ರಿ ಕಾರ್ಬೋಹೈಡ್ರೇಟ್ ಫುಡ್ಗಳು ಜನ ತಿಂತಾರೆ ಅಂತ. ಈಗ ಕಾರ್ಬೋಹೈಡ್ರೇಟ್ ಫುಡ್ಗಳು ಅಂದ್ರೆ ಕಾರ್ಬೋಹೈಡ್ರೇಟ್ ಆಹಾರಗಳು ಯಾವುದೇ ಯಾವ್ದೆಲ್ಲ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಕೆಳಗರಿಗೆ ಹೇಳೋದಾದ್ರೆ?
1: ನಮ್ದು ಎನಿ ನಿಮ್ಮಲ್ಲಿ ಇಡ್ಲಿ ದೋಸೆ ಮತ್ತೆ ಇದು ಯಾವ್ದ್ರಲ್ಲೂ ಎಲ್ಲಿ ರೈಸ್ ಬಳಕೆ ಆಗ್ತದೆ ನೋಡಿ ಅದರಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು. ಸೊ ಅದರ ಬದಲು ಸ್ವಲ್ಪ ನೀವು ರಾಗಿ ಅಥವಾ ಚಪಾತಿ, ಅದು ಕೆಲವರಿಗೆ ಇಲ್ಲಿ ಇಷ್ಟ ಆಗುದಿಲ್ಲ ಹೆಚ್ಚು ಚಪಾತಿ ತಿನ್ನುವಂಥದ್ದು, ಬಟ್ ನೀವು ಅದ್ರ ರೈಸ್ ಅನ್ನು ಕಮ್ಮಿ ಮಾಡಿ ಅದರ ಬದಲು ಜಾಸ್ತಿ ತರಕಾರಿ ಅಂಶ ತಿನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಎಂಡೋಕ್ರೈನಾಲಜಿಸ್ಟ್ ಅಥವಾ ಫಿಸಿಷಿಯನ್ಸ್ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ರೈಸ್ ಒಂದು ಇಷ್ಟು ಅಮೌಂಟ್ ತಗೊಳ್ಳಿ, ಅದನ್ನು ಕಮ್ಮಿ ಮಾಡಿ ಅದರ ಜೊತೆ ಅಟ್ಲೀಸ್ಟ್ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ರೆ ನಿಮ್ದು ಆಟೋಮ್ಯಾಟಿಕಲಿ ಅದು ರೀಪ್ಲೇಸ್ ಆಗ್ತದೆ ವಿತ್ ನಿಮಗೆ ರಾಗಿ ಅಥವಾ ಇದು ಚಪಾತಿ ಎಲ್ಲ ತಿಂದಾಗ ಪ್ರೋಟೀನ್ ಇಂದ ರೀಪ್ಲೇಸ್ ಆಗ್ತದೆ. ಆತರ ಆದಾಗ ಫೈಬರ್ ಕಂಟೆಂಟ್ಸ್ ಚೆನ್ನಾಗಿರ್ತದೆ ನೀವು ನಿಮ್ಮ ಇದೆಲ್ಲ ತಗೊಂಡಾಗ ವೆಜಿಟೇಬಲ್ಸ್ ಎಲ್ಲ. ಸೊ ಆತರ ಇದ್ರೆ ನಿಮ್ಮ ಡಯಾಬಿಟಿ ಕಂಟ್ರೋಲ್ ಅಥವಾ ಡಯಾಬಿಟೀಸ್ ಪ್ರಿವೆಂಟ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಗ್ತದೆ ಅದು, ಮತ್ತೆ ಶುಗರ್ ಇರುವವರಲ್ಲಿ ಕಂಟ್ರೋಲಿಗೆ ಹೆಲ್ಪ್ ಆಗುವಂತದ್ದು. ಸ್ಪೆಸಿಫಿಕಲಿ ರೈಸ್ ಪ್ರಿಡಾಮಿನೆಂಟ್, ರೈಸ್ ಇಸ್ ದ ಮ್ಯಾಕ್ಸಿಮಮ್ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುವಂಥದ್ದು. ಬಿಟ್ಟರೆ ಸಕ್ಕರೆ, ನೀವು ಚಹಾ ಕಾಫಿಗೆಲ್ಲ ಶುಗರ್ಸ್ ಯೂಸ್ ಮಾಡ್ತೀರಿ ಅದು ಸಹ ಕಾರ್ಬೋಹೈಡ್ರೇಟ್ಸ್ ಫುಲ್, ಮತ್ತೆ ಕೋಕ್ ಎಲ್ಲ ಕುಡಿತೀರಿ ಯಾಕಂದ್ರೆ ಕೆಫಿನ್ ಜೊತೆ ಜೊತೆ ಸಕ್ಕರೆ ಅಂಶ ಸಹ ತುಂಬಾ ಜಾಸ್ತಿ ಇರ್ತದೆ ಅದರಲ್ಲಿ. ಸೊ ಇದೆಲ್ಲ ಮತ್ತೆ ಇನ್ಕ್ಲೂಡಿಂಗ್ ಕಾರ್ಬೋಹೈಡ್ರೇಟ್ ರಿಚ್ ಅಲ್ಲದೆ ಫ್ಯಾಟ್ ರಿಚ್ ಫುಡ್ ಕೂಡ. ಈಗ ನೀವು ಎಂತ ಹೇಳ್ತಾರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಎಸ್ಪೆಷಲಿ ನಿಮ್ಮ ಇದರಲ್ಲೆಲ್ಲ ಯೂಸ್, ಈಗ ಹೋಟೆಲ್ ಫುಡ್ ಜಂಕ್ ಫುಡ್ ಅಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು ಆಯಿಲ್ಸ್ ಅದಷ್ಟು ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಅದು ಹೈ ಟೆಂಪರೇಚರ್ಲಿ ಬಾಯ್ಲ್ ಆದ ಇದನ್ನು ರೀಬಾಯ್ಲ್ ಮಾಡ್ತಾ ಹೋಗುವಂಥದ್ದು ಅವರು ಆಯಿಲ್ಸ್. ಸೊ ಅದೆಲ್ಲ ಇನ್ನೂ ಡೆಟ್ರಿಮೆಂಟಲ್ ಇಂಥ ಫ್ಯಾಟ್ ರಿಚ್ ಫುಡ್ ತಗೊಂಡಾಗ, ಅದನ್ನು ಸಹ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೇದು.
2: ನಮ್ಮ

0: ಕೆಲವರು ಏನಂತ ಹೇಳಿದ್ರೆ ದುರಭ್ಯಾಸ ಇರ್ತದೆ, ಧೂಮಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಈ ಥರದ್ದೆಲ್ಲ ಕೆಲವರಿಗೆ ಚಟ ಇರ್ತದೆ. ಈ ರೀತಿಯಾದಂಥ ದುರಭ್ಯಾಸದಿಂದ ಕೂಡ ಈ ಡಯಾಬಿಟಿಸ್ ಬರುವಂಥದ್ದು ಅಥವಾ ಈ ಸಕ್ಕರೆ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂತಾಗುತ್ತಾ, ಅದರ ಬಗ್ಗೆ
1: ಇವಾಗ ಏನಿರ್ತಾರೆ, ಎನಿ ಆಲ್ಕೋಹಾಲಿಸಮ್ ಇರಲಿ, ಸ್ಮೋಕಿಂಗ್, ಅದೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಅಂದರೆ ಇದು ಹೇಗೆ ಹೇಳ್ತಾರೆ, ಮಲ್ಟಿ ಫ್ಯಾಕ್ಟೋರಿಯಲ್. ಈಗ ಶುಗರ್ ಡಯಾಬಿಟಿಸ್ ಅಂತದ್ದು ಜೆನೆಟಿಕ್ಸ್ ಸಹ ಅದರದಲ್ಲಿ ಒಂದು ರೋಲ್ ಇದೆ. ಅಂದರೆ ಈಗ ತಂದೆ ತಾಯಿಗೆ ಇದ್ದರೆ ಸಹ ಮಕ್ಕಳಿಗೆ ಒಂದು ರಿಸ್ಕ್ ಇರ್ತದೆ ಒಬೆಸಿಟಿ ಅಥವಾ ಡಯಾಬಿಟಿಸ್ ಬರುವಂಥದ್ದು. ಸೊ ಜೆನೆಟಿಕ್ಸ್ ಒಂದು ವಿಷಯ ಅದರಲ್ಲಿ, ಬಿಟ್ಟರೆ ಆಹಾರ ಪದ್ಧತಿ, ಅದರ ಜೊತೆ ಇಂಥ ಹ್ಯಾಬಿಟ್ಸ್, ನಿಮ್ಮದು ಆಲ್ಕೋಹಾಲ್ ಸ್ಮೋಕಿಂಗ್ ಸಹ ಈಗ ಶುಗರ್ ಇರುವವರಲ್ಲಿ ಅಥವಾ ಇದರಲ್ಲಿ ಅಬ್ಸೊಲ್ಯೂಟ್ಲಿ ಅದನ್ನು ರೆಕಮೆಂಡ್ ಮಾಡುವ ಪ್ರಶ್ನೆ ಇಲ್ಲ. ಮತ್ತೆ ಅದು ಸಹ ಶುಗರ್ ಇದ್ದವರಲ್ಲಿ ಇದೆಲ್ಲ ತಗೊಂಡ್ರೆ ಸಮಸ್ಯೆಗಳಾಗುವುದು ಜಾಸ್ತಿ ಇನ್ನೂ ಸಹ. ಈಗ ನಿಮಗೆ ಆಲ್ರೆಡಿ ಅವರಲ್ಲಿ ಆ ಕಾಯಿಲೆಯಿಂದ ಬರುವ ಸಹಜ ಸಮಸ್ಯೆಗಳಿರ್ತದೆ ಶುಗರ್ ಇರುವವರಿಗೆ, ಕಂಟ್ರೋಲ್ ಇಲ್ಲದೆ ಅಥವಾ ಕಂಟ್ರೋಲ್ ಇದ್ರೆ ಸಹ. ಅದರ ಜೊತೆ ಈ ದುರಭ್ಯಾಸಗಳಿದ್ರೆ ಟ್ರೀಟ್ಮೆಂಟ್ಗೂ ಸಮಸ್ಯೆ ಆಗ್ತದೆ, ಮತ್ತೆ ಅದರ ಜೊತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ಬೋದು. ಸೊ ಆದಷ್ಟು ಪೇಷಂಟ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
0: ಈಗ ನಾವು ಈ ಸಕ್ಕರೆ ಕಾಯಿಲೆಗೆ ಏನಾದರೂ ಚಿಕಿತ್ಸೆ ಮಾಡದಿದ್ರೆ ನಮ್ಮ ದೇಹದಲ್ಲಿರುವಂಥ ಪ್ರಮುಖ ಅಂಗಗಳಿಗೆ ಏನಾದರೂ ಡ್ಯಾಮೇಜ್ ಆಗುವಂಥ ಸಂದರ್ಭ ಇರ್ತದ, ಅದರ ಬಗ್ಗೆ ಸ್ವಲ್ಪ ನಾವು ಒಂದು ಅವೇರ್ನೆಸ್ ಮಾಡೋದಾದರೆ
1: ನೋಡಿ, ನಮ್ಮ ಶುಗರ್ ಈಗ ಯಾಕೆ ಟ್ರೀಟ್ಮೆಂಟ್ ಮಾಡಬೇಕು? ಸೊ ಬೇಸಿಕಲಿ ಇದರ ಉತ್ತರವೇ ಈ ಕಾಂಪ್ಲಿಕೇಶನ್ಸ್, ಮಾಡದಿದ್ರೆ ಈ ಥರ ಈ ಥರ ಸಮಸ್ಯೆ ಆಗ್ತಿದೆ ಅಂತ. ಸೊ ಏನು ಸಮಸ್ಯೆ ಆಗ್ತಿದೆ, ಈಗ ನಿಮ್ಮ ಶುಗರ್ ಅನ್ಕಂಟ್ರೋಲ್ಡ್ ಇದ್ರೆ ಅಂತ ಹೇಳಿದ್ರೆ ನಾವು ಅದನ್ನು ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೇವೆ. ಒಂದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಎಮರ್ಜೆನ್ಸಿ, ಅದರ್ ದೆನ್ ದ್ಯಾಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್. ಇಮಿಡಿಯೇಟ್ ಅಂತ ಹೇಳಿದರೆ ಈಗ ನಾನು ಟೈಪ್ ಒನ್ ಶುಗರ್ ಅಂತ ಹೇಳಿದರೆ ಇದು ಈಗ ನಿಮ್ಮ ಫ್ರೆಂಡ್ಸ್ ಸಹ, ನಾನು ಹೇಳೋದು ನಿಮ್ಮ ಫ್ಯಾಮಿಲಿ ಪ್ರಾಯದವರಲ್ಲ, ನಿಮ್ಮ ವಯಸ್ಸು ಅಥವಾ ನಿಮ್ಮಕ್ಕಿಂತ ಸಣ್ಣ ವಯಸ್ಸಲ್ಲಿ ಇದ್ದವರು ಸಹ ಟೈಪ್ ಒನ್ ಶುಗರ್ ಇದ್ದವರು ಇರ್ತಾರೆ. ಅವರಿಗೆ ನಾನು ಒಂದು ಮಾತು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾರು ಎಂತ ಸಜೆಸ್ಟ್ ಮಾಡಿದರೆ ಸಹ, ನೀವು ಇನ್ಸುಲಿನ್ ಅನ್ನು ನಿಲ್ಲಿಸಲೇಬಾರದು. ಇನ್ಸುಲಿನ್ ನಿಲ್ಲಿಸಿದ್ರೆ ಈ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಬರ್ತದೆ. ಎಂತ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ರಕ್ತದಲ್ಲಿ ಆಸಿಡ್ ಅಂಶ ಉತ್ಪತ್ತಿ ಜಾಸ್ತಿಯಾಗಿ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಹೇಳಿದ್ರೆ ಶುಗರ್ ತುಂಬಾ ಹೈ ಆಗಿ 600-700 ಎಲ್ಲ ಹೋದ್ರೆ ನಿಮ್ಮಲ್ಲಿ ಹೈಪರ್ ಆಸ್ಮೋಲಾರ್ ಕೋಮಾ ಅಂತ ಹೇಳ್ತೇವೆ. ಇದು ಎರಡರಲ್ಲೂ ಹೇಗೆ ಅಂತ ಹೇಳಿದ್ರೆ, ಇದು ಬ್ಲಡ್ ಅಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗಿ ಜೀವಕ್ಕೆ ಅಪಾಯ ಆಗ್ಬೋದು ಈ ಪೇಷಂಟ್ಸ್ ಅಲ್ಲಿ. ಮತ್ತೆ ಹೈಪರ್ ಆಸ್ಮೋಲಾರ್ ಕೋಮಾದಲ್ಲಿ ಅವರು ಪೇಷಂಟ್ಸ್ ಮೂರ್ಛೆಗೆ ಹೋಗಿ ಕೋಮಾಕ್ಕೆ ಹೋಗ್ಬೋದು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಈ ಹೈಪರ್ ಆಸ್ಮೋಲಾರ್ ಕೋಮಾ ಯಾರಲ್ಲೂ ಆಗ್ಬೋದು, ಟೈಪ್ ಒನ್ ಅಥವಾ ಟೈಪ್ ಟು. ಬಟ್ ಕೀಟೋಸಿಡೋಸಿಸ್ ಸ್ಪೆಸಿಫಿಕಲಿ ನಿಮ್ಮ ಟೈಪ್ ಒನ್ ಶುಗರ್ ಅವರು ಯೂಶುವಲಿ ಯಾರಾದರೂ ಸಜೆಷನ್ ಅಲ್ಲಿ ಅಥವಾ ಉದಾಸೀನಾಗಿ ಇನ್ಸುಲಿನ್ ತಪ್ಪಿಸಿದ್ರು ಒಂದು 2 ಹೊತ್ತು ಇಲ್ಲ 2-3 ದಿವಸ ತಪ್ಪಿಸಿದಾಗ ಶುಗರ್ ಜಾಸ್ತಿ ಆಗೋದ್ರೊಟ್ಟಿಗೆ ಆಸಿಡ್ ಉತ್ಪತ್ತಿಯಾಗಿ ಕೀಟೋಸಿಡೋಸಿಸ್, ರಕ್ತದಲ್ಲಿ ಆಸಿಡ್ ಉತ್ಪತ್ತಿ ಜಾಸ್ತಿಯಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರಲ್ಲಿ ಎದೆ ಬಡಿತೆಲ್ಲ ಸಡನ್ ನಿಂತೋಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತದೆ, ಕೋಮಾಕ್ಕೆ ಹೋಗ್ಬೋದು. ಮತ್ತೆ ಸೀರಿಯಸ್ ಹೆಲ್ತ್ ಕಾಂಪ್ಲಿಕೇಶನ್, ಇದು ಎಮರ್ಜೆನ್ಸಿ. ಇದಕ್ಕೆ ಹೇಗೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಇರೋದಿಲ್ಲ, ತುಂಬ ಸಮಸ್ಯೆ ಆದರೆ ಪೇಷಂಟ್ ಅನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಇನ್ಸುಲಿನ್ ಇನ್ಫ್ಯೂಷನ್, ಇನ್ಸುಲಿನ್ ಕಂಟಿನ್ಯೂಸ್ ಪಂಪಲ್ಲಿ ಇನ್ಫ್ಯೂಷನ್ ಕೊಟ್ಟು ಅವರಿಗೆ ಹೈಡ್ರೇಷನ್ ಎಲ್ಲ ಮಾಡಿ ಇಂಪ್ರೂವ್ ಮಾಡುವಂಥದ್ದು ಇರ್ತದೆ. ಮತ್ತೆ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೇವೆ, ಯೂಶುವಲಿ ಅವ್ರು ಇನ್ಸುಲಿನ್ ಅನ್ನು ಕಂಟಿನ್ಯೂ ಮಾಡುವ ಹಾಗೆ. ಇದು ಯಾವುದನ್ನು ನೆನಪಿಟ್ಕೊಂಡಿಲ್ಲ ಅಂದ್ರೂ ಪೇಷಂಟ್ಸ್ ಇದೊಂದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯೂಶುವಲಿ ಸಣ್ಣ ವಯಸ್ಸಿನವರೇ ಜಾಸ್ತಿ ಇರ್ತಾರೆ ಟೈಪ್ ಒನ್ ಅವರು. ಮತ್ತೆ ಅವರು ಪಾಪ ಇನ್ಸುಲಿನ್ ತಗೊಂಡು ಚುಚ್ಕೊಂಡು ಇನ್ಸುಲಿನ್, ಅದು ಸಹ ಬೇಜಾರಾಗಿರ್ತದೆ. ಸೊ ಏನು ಹೇಳ್ತಾರೆ, ಯಾರಾದ್ರೂ ಸಜೆಷನಲ್ಲಿ ಖುಷಿ ಆಗ್ತದೆ ಅವರಿಗೆ, ಇನ್ಸುಲಿನ್ ಬೇಡ ಅಂತ ಹೇಳಿದ್ರೆ ಏನಾದರೂ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರೆ. ಸೊ ನೀವು ಯಾರು ತಜ್ಞರನ್ನು ಭೇಟಿ ಆಗ್ತಿದ್ದೀರಿ ಅದು ಬಿಟ್ಟು ಅಕಡೆ ಈ ಕಡೆ ಹೋಗದೆ ಕ್ಲಿಯರ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ಲಾನಿಗೆ ಸ್ಟಿಕ್ ಆಗಬೇಕು. ಇದು ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್. ಮತ್ತೆ ಇಮಿಡಿಯೇಟಲ್ಲಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ರಿಸ್ಕ್ ಇರ್ತದೆ ಶುಗರ್ ಕಂಟ್ರೋಲ್ ಆಗದಿದ್ರೆ. ಹೇಳಿದಾಗ ಯೂರಿನರಿ ಇನ್ಫೆಕ್ಷನ್, ರೇಷಿಯೋ ಆಗುವಂಥದ್ದು ಕಾಲಲ್ಲಿ, ಡಯಾಬಿಟಿಕ್ ಫೂಟ್ ಆಗೋದು, ಗ್ಯಾಂಗ್ರೀನ್ ಆಗುವಂಥದ್ದು, ಇದೆಲ್ಲ ಇನ್ಫೆಕ್ಷನ್ಸ್ ಕಾಂಪ್ಲಿಕೇಶನ್ಸ್ ಶುಗರ್ ಇದ್ದು. ಮತ್ತೆ ಲಾಂಗ್ ಟರ್ಮಲ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಏನೇನಾಗ್ತದೆ ಅಂತ ಹೇಳಿದ್ರೆ, ನಾವು 2 ಕ್ಯಾಟಗರಿ, ಮೈಕ್ರೋವ್ಯಾಸ್ಕ್ಯುಲರ್, ಮ್ಯಾಕ್ರೋವ್ಯಾಸ್ಕ್ಯುಲರ್. ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತ ಹೇಳಿದ್ರೆ ದೊಡ್ಡ ರಕ್ತನಾಳಗಳಿಗೆ ಸಮಸ್ಯೆ ಆಗುವಂಥದ್ದು. ಈಗ ನಿಮ್ಮ ಯಾವ್ಯಾವ ದೊಡ್ಡ ರಕ್ತನಾಳಗಳು, ಮಿದುಳಿದ್ದು, ಹೃದಯದ್ದು, ಕೈ ಕಾಲಿಗೆಲ್ಲ ರಕ್ತ ಸಪ್ಲೈ, ಬ್ಲಡ್ ಸಪ್ಲೈ ಕೊಡುವಂಥದ್ದು ಆರ್ಟ್ರೀಸಿಗೆ, ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಈಗ ಶುಗರ್ ಕಂಟ್ರೋಲ್ ಆಗಲಿಲ್ಲ, ಈ ರಕ್ತನಾಳಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸಪೂರ ಬಿದ್ದು ರಕ್ತ ಸಂಚಾರ ಕಮ್ಮಿಯಾಗಿ ಒಂದು ಗ್ಯಾಂಗ್ರೀನ್ ಆಗೋ ರಿಸ್ಕ್ ಇರ್ತದೆ. ಇನ್ನೊಂದು ಹಾರ್ಟಿದ್ದು ಮಿದುಳಿದು ರಕ್ತನಾಳ ಬ್ಲಾಕ್ ಆದರೆ ಹೃದಯಾಘಾತ ಆಗ್ಬೋದು, ಅದೇ ಬ್ರೈನಲ್ಲಿ ಆದರೆ ಅದನ್ನು ಸ್ಟ್ರೋಕ್ ಅಂತ ಕರಿತೇವೆ ನಾವು. ಇದೆಲ್ಲ ಟೈಪ್ 2 ಡಯಾಬಿಟೀಸ್ ಅಲ್ಲಿ ಮೋರ್ ಕಾಮನ್. ಟೈಪ್ 1 ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಮಾಡದಿದ್ರೆ ಇದೆಲ್ಲ ಕಂಡು ಬರ್ತದೆ ಸಮಸ್ಯೆ ಅವರಲ್ಲಿ. ಮತ್ತೆ ಅದರದೇನ್ ದಾಟ್ ಬೇರೆ ಏನು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಮೈಕ್ರೋವ್ಯಾಸ್ಕ್ಯುಲರ್, ಸಣ್ಣ ರಕ್ತನಾಳಗಳು, ಸಣ್ಣ ರಕ್ತನಾಳಗಳು ನಿಮ್ಮ ನರಗಳಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ನಿಮ್ಮ ಕಿಡ್ನಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳು, ಮೈಕ್ರೋವ್ಯಾಸ್ಕ್ಯುಲರ್, ನ್ಯೂರೋಪತಿ, ನೆಫ್ರೋಪತಿ, ಕಣ್ಣಿನ ರಕ್ತನಾಳಗಳು, ರೆಟಿನದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣಿನ ರಕ್ತನಾಳಗಳಿಗೆ ಸಮಸ್ಯೆ ಆದರೆ ಟೈಮ್ ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗ್ತದೆ ದೃಷ್ಟಿ. ಒಂದು ಎರಡನೇದ್ದು ಅವರಲ್ಲಿ ಕಣ್ಣಿನ ಒಳಗಡೆ ರಕ್ತನಾಳಗಳು ವಿಪರೀತ ಬೆಳೆದು ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತೆಲ್ಲ ಆಗ್ಬೋದು. ಇದೆಲ್ಲ ಒಂದು 10-15 ವರ್ಷ ದಾಟಿ ಕಂಟ್ರೋಲ್ ಇಲ್ಲದೆ ಶುಗರ್ ಇದ್ದವರಲ್ಲಿ ಇದೆಲ್ಲ ಸಡನ್ ಆಗಿ ಲೈಟ್ ಬಲ್ಬ್ ಹೋದಾಗೆ ಒಂದಿನ ದೃಷ್ಟಿ ಹೋಗಿ ಬಿಡ್ತಿದೆ ಕಣ್ಣಿಂದ, ಅಥವಾ ಗ್ರಾಜುವಲಿ ಸಮಯ ಹೋಗ್ತಾ ಹೋಗ್ತಾ ದೃಷ್ಟಿ ಕಮ್ಮಿ ಆಗ್ತಾ ಬರ್ಬೋದು. ಅದು ಒಂದು. ಎರಡನೇದ್ದು ನರಗಳಿಗೆ ರಕ್ತ ಸಂಚಾರ ಕಮ್ಮಿಯಾಗಿ ನರಗಳ ಸ್ಪರ್ಶ, ಕಾಲಿನ ಸ್ಪರ್ಶ ಕಮ್ಮಿ ಆಗುವಂಥದ್ದು. ಕಾಲಿನ ಸ್ಪರ್ಶ ಕಮ್ಮಿ ಆದರೆ ಅವರಿಗೆ ಏನಾಗ್ತದೆ, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅಥವಾ ಶಾರ್ಪ್ ಆಬ್ಜೆಕ್ಟ್ ಚುಚ್ಚಿದ್ರೆ ಗೊತ್ತಾಗೋದಿಲ್ಲ. ಸೊ ಪದೇ ಪದೇ ಗಾಯ ಆಗ್ತದೆ. ಕಾರಲ್ಲಿ ಅವರು ತುಂಬ ಬಾಡಿ ವೇಟ್ ಆಗಿ ನಿಲ್ತಾರೆ. ಸೊ ಒತ್ತಡ ಬೀಳುವ ಜಾಗಗಳಲ್ಲಿ ಅಲ್ಸರ್ ಆಗ್ತದೆ. ಅಲ್ಸರ್ ಇದ್ದದ್ದು ಇನ್ಫೆಕ್ಷನ್ ಆಗಿ ಮುಂದೆ ಗ್ಯಾಂಗ್ರೀನಿಗೆ ಹೋಗ್ಬೋದು. ಇದು ಇನ್ನೊಂದು ನ್ಯೂರೋಪತಿ ಅಂತ ಹೇಳೋದು ಕಾಂಪ್ಲಿಕೇಶನ್, ಅದರಿಂದ ಇಂಥ ಇನ್ಫೆಕ್ಷನ್ಸ್ಗಳಾಗ್ಬೋದು. ಮೂರನೇದ್ದು ನೆಫ್ರೋಪತಿ. ನೆಫ್ರೋಪತಿ ಅಂತ ಹೇಳಿದರೆ ನಿಮ್ಮ ಮೂತ್ರದಲ್ಲಿ ಕಿಡ್ನಿ ರಕ್ತನಾಳಗಳ ಸಮಸ್ಯೆ ಆದ ಕಾರಣ ಮೂತ್ರದಲ್ಲಿ ಪ್ರೋಟೀನ್ ಹೋಗಿ ಹೋಗಿ ಕಿಡ್ನಿ ಕೆಲಸ ಕಮ್ಮಿ ಮಾಡಿ ಫ್ಯೂಚರಲ್ಲಿ ಡಯಾಲಿಸಿಸ್ ಬೇಕು ಅಂತ, ಬೇಕು ಕಿಡ್ನಿ ಫೇಲ್ ಆಗಿ ಎರಡು ಡಯಾಲಿಸಿಸ್ ಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಇದು ನಾವು ನೆಫ್ರೋಪತಿ ಹೇಳುವಂಥದ್ದು. ಸೊ ಶುಗರ್ ಕಂಟ್ರೋಲ್ ಮಾಡದಿದ್ದರೆ ಓವರ್ ಕೋರ್ಸ್ ಆಫ್ ಟೈಮ್, 10 ವರ್ಷ 15 ವರ್ಷ 20 ವರ್ಷವ ಇದೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ರುಟೀನ್ ಚೆಕಪ್ ಮಾಡಿ ಬೇಗ ಗೊತ್ತು ಮಾಡ್ಕೊಳ್ಳೋದು ಶುಗರ್ ಯಾವಾಗ ಇದೆ ಅಂತ. ಇನ್ನೊಂದು ಗೊತ್ತಾದ ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟಿಗೆ ಎಡೆರಾಗುವಂಥದ್ದು. ಇದೆರಡು ತುಂಬ ಇಂಪಾರ್ಟೆಂಟ್. ಇದೆರಡು ಕ್ಲಿಯರ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಶನ್ಸ್ ಮುಂದುವರಿಯೋದು ಅಥವಾ ಆಗೋದನ್ನ ಸಹ ತಡಿಬಹುದು ಅಂತ ಹೇಳಿದೆ.
0: ಡಾಕ್ಟ್ರೆ, ಇಷ್ಟು ಹೊತ್ತು ನಮಗೆ ಸಕ್ಕರೆ ಕಾಯಿಲೆ ಹೇಗೆಲ್ಲ ಬರ್ತದೆ, ಏನೆಲ್ಲ ಆಹಾರ ಕ್ರಮಗಳನ್ನ ತಗೊಳ್ಬೇಕು, ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸಬೇಕು, ಇಂತಹ ಮಾಹಿತಿಯನ್ನ ನೀಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ BR ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ

0: ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ, ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ, ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟೀಯ ಕಾರ್ಮಿಕ ಸಂಘದ 2026ನೇ ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನ ಕಾಣಕ್ಕಾಗಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ. ಜಾಗೃತಿ ಮೂಡಿಸಲು ನಮ್ಮ ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗ್ತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2 ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಮಧ್ಯಾಹ್ನ 2 ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರಿ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟೀಯ ತಂಡದ ಮೂಲಕ ಅಂತಾರಾಷ್ಟೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ಮಾತರಿಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಮಲ್ತೊಂದುಲ್ಲೇರು ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
7: ಸ್ವಾಗತ ಐಕೋಪ್ಯಾನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿ ಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಹಸ್ಮುಖ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತ, ಸಂಗೀತ್ ವೆನಿಲ್ ವೇಗಸ್, ಗೈಲಲೇಜಾವ್ನ ಸಾಟ್ ಪ್ರಜುತ್ ಡೇಸಾ, ಗೀತ್ ಚಿಂತ್ನಾನ್ ಎತಾಯ್.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
2: ಮಾತರಗ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ ಆವಡಂದು ಪ್ರಾರ್ಥಿಸ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮ ಮನೆಗೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸೋ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ. ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನು ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನು ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ಮ ಛತ್ರಿ ಕಳೆದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗೆ ನಮ್ಮ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದು ಏನೇ ಇರಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜ್ರು ಅಪ್ನೇ.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಆಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತೆ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನ ಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನೆಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಮೊಗಚ ಐಕೋ ಪಿಯಾನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋ ಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM Suryaghar.gov.in.
0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
2: ನಾನು ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
3: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
2: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.
4: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM Suryaghar.gov.in.
5: ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
1: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
2: ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇನ ಅವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು, ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
3: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
4: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
3: ಮನದ ಗದುವು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾಡು.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದತರ.

0: ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುಬು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನದಿರಾದ ಹ.

0: ಗುಂಪು ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
1: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
5: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್. ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರೂ. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅದಕ್ಕಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, ಮೂರು ನಾಲ್ಕು ಬಾರಿ ಉಣಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ.

0: ರಸೋತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
2: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
3: ನಾನು ANM.
4: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
5: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
6: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
7: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್.
5: ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮೇಶ್ವರ ಗುರುಮಠ. ನನ್ನ ಕವನದ ಶೀರ್ಷಿಕೆ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ಕಲ್ಪನೆಯ ದಾರಿಗೆ ಕೂಡಿಟ್ಟ ಸ್ವಪ್ನಗಳು ಕಂಕಣವ ಕಟ್ಟಿ ಕನಸ ಧಾರೆಯೆರೆದು ಮುತ್ತಿನ ತೋರಣದಿ ಅಂತರಂಗವ ಸಜ್ಜುಗೊಳಿಸಿ ಅಂತರ್ಗಾಮಿಯೆಡೆ ತಂದೆನ್ನ ನಿಲ್ಲಿಸಿವೆ. ಕಾಯುವ ಮುನ್ನ ತಲುಪುವ ಗುರಿಯಂತೆ, ಯೋಚನೆಗಳಿಗೂ ಮುನ್ನ ಗತಿಸುವ ಘಟನೆಯಂತೆ, ಅಸ್ಪಷ್ಟತೆಯಲ್ಲಿನ ಸ್ಪಷ್ಟತೆಯ ದರ್ಶಿಸಿ ಆರಂಭದಲ್ಲಿಯೇ ಅಂತ್ಯಗಾಲದ ರಾಗವ ಹಾಡಿದೆ. ಉತ್ತರಿಸಿದಷ್ಟು ಸಿಗುವ ಪ್ರಶ್ನೆಗಳಂತೆ, ಅರಳಿದಷ್ಟು ಚಾಚುವ ಗಗನದಂತೆ, ಕಂಡಷ್ಟು ಕಾಣದ ಸಾಗರದಾಳದಂತೆ ವ್ಯೂಹದ ಚಕ್ರದೆಡೆ ತಲುಪಿಸುವೆ. ಉಸಿರು ಮೆಲ್ಲನೆ ಮಾತನಾಡಿದಾಗ, ಮಾತಿನ ಸಾಲುಗಳು ಮೂಕವಾದಾಗ, ಶಬ್ದವೂ ವಿವರಿಸದ ಭಾವಾಂತರಂಗವ ಸಂವೇದನೆಗಳು ತಿಳಿಸಿದಂತಾಗಿದೆ. ತಮವ ತೊಡೆದ ಹೊನಲಂತೆ ಹರಿವ ಮುನ್ನ ಓದಿಬಿಡಲೇನಾ, ಬಾಳೆಂಬ ರಂಗಮಂದಿರದೊಳು ನಟನಾಗಿ ರಚಿಸಿದ ಪುಸ್ತಕದ ಹಾಳೆಗಳ. ಓ ಬದುಕೆ, ಎನಗೆಂದು ನೀ ಕಾದಿರಲು, ಬರುತ್ತಲಿರುವೆ ಓಡಿ, ತುಸು ದೂರದಲ್ಲಿಯೇ ಇರುವೆ. ನೀನೇ ಕಟ್ಟಿ ಬೀಳಿಸುತ್ತಿರುವ ನೆನಪಿನಂಗಳದ ನಾಯಕನ ಕಥೆಯ ಓದುತ್ತ ನಿಂತಿರುವೆ. ಜಗದೊಳು ಆಡಿಸುವ ಆಟಗಾರ ನೀನು, ನಿನ್ನ ಕೈಯೊಳು ಬಂದಿಯಾದ ಸೂತ್ರದ ಬೊಂಬೆ ನಾನು. ಬಂದಿರುವುದು ಬರಿಗೈಲಿಯಲ್ಲವೇ, ನಿನ್ನೆಡೆಗೆ ಧಾವಿಸುತ್ತಿರುವುದು ಬರಿಗೈಲಲ್ಲವೇ. ಗರಡಿ ಮನೆಗೆ ಗುರುವು ನೀನಾಗು, ಹುರಿಗೊಂಡ ಯುದ್ಧಪಟುವು ನಾನಾಗುವೆ. ಭ್ರಮೆಯೆಂಬ ಸತ್ಯದಲ್ಲೇ ನಾ ಬದುಕಿದರೂ ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ, ಕ್ಷಣವೆಂಬ ಮುತ್ತುಗಳ ಪೋಣಿಸಿರುವೆ. ನನ್ನ ಕವನದ ಶೀರ್ಷಿಕೆ ಅಂತರಂಗ ದಂಬರವೇರಿ. ಪಯಣವೀ ಬದುಕೆಂದರಿತು ಪಯಣಕ್ಕೆ ತೆರಳಿ ದೂರದಾರಿಯ ದೂರುತ ಸಾಗಿ ಪಕ್ವಗಾಲದಲ್ಲಿ ಮಾಗಿ ಮತ್ತೆ ಬೆಟ್ಟವನೇರಿ ಅಂತರಾಳದಲ್ಲಿ ಮನವೂರಿ ಭುವನ ಸೌಂದರ್ಯ ಲಹರಿಯ ಸವಿಯುತ ಬಾನ ಬಣ್ಣಿಪ ವರ್ಣದೋಕುಳಿಯಲಿ ಮಿಂದ ಮನವು ನಾಮ ನಿನ್ನದೆ ಸ್ಮರಿಸಿಹುದು ನೋಡು. ಮುಗಿಲು ಜಾರಿದ ಮುತ್ತಿನ ಹನಿ ಮಂದಹಾಸವ ಬೀರಿ ಮರಳಿ ಮಣ್ಣಿಗೆ ಬರುತ್ತ ಇಂದ್ರಲೋಕದ ಚಂದ್ರಪ್ರಭೆಯ ಹೊತ್ತು ತರುತ್ತ ನೀಲ ಸಾಗರದಲೆಗಳಲೆಯಾಗಿ ನರಳಿದ ಹನಿಗಳ ನರಳಿಸಿ ಮರಳಿಬಾನ ಸೇರಿದಂತೆ ಎನ್ನದೆಗೂಡ ಬಡಿತಗಳಲ್ಲಿ ನಾಮ ನಿನ್ನದು ಲೀನವಾಗಿಬಹುದು ನೋಡು. ಇರುಳ ತಿರುಳಲಿ ಚುಕ್ಕಿ ಚಂದ್ರಮರ ಚರಿತಾಮೃತದಲ್ಲಿ ನೆಲದಿ ಕಾಣುವ ಹೊನಲ ಹೊದಿಕೆ ನವ ಹುರುಪು ನೀಡಿ ಅಂತರಿಕ್ಷದಲ್ಲಿ ಅಂತರ್ಗತವಾಗಿಪ ಉಲ್ಕಾ ಪ್ರವಾಹದಂತೆ ಧರೆಯ ಜಿಜ್ಞಾಸುಗಳ ನೂರೆಂಟು ತರ್ಕಗಳಿಗೆ ತರ್ಪಣವ ನೀದು ರವಿ ಬರುವ ಸಮಯದಲ್ಲಿ ತೆರೆಯ ಮರೆಯೊಳು ತೇಲುವಂತೆ ಕಬ್ಬಿಗ ನಕ್ಕರೆಯ ಕನಸು ನಿನ್ನ ಮನದಲ್ಲೂ ಮೂಡಿಹುದು ನೋಡು. ಅಂತರಂಗದಂಬರವೇರಿ ಅಪೂರ್ವ ಸಾಲಿನಲ್ಲಿ ನಲಿದು ಅನನ್ಯ ಪಥವನಾರಿಸಿ ಅಸ್ಮಿತೆಯ ನರಸಿ ಬರುವ ಭಾವ ಸಮ್ಮಿಲನಗಳ ಸಂಭಾಷಣೆ ಲೇಖನಿ ಸ್ಪರ್ಶಿಪ ಹೊತ್ತಿಗೆಯ ಪುಟ ಸೇರಿ ಹೊತ್ತಾದ ಬಳಿಕ ಓದುಗನಲ್ಲಿ ಬೆಸೆವಂತೆ ನಿನ್ನಾತ್ಮದಲ್ಲೂ ಎನ್ನ ಹೆಜ್ಜೆ ಗುರುತು ಮೂಡಿರಬಹುದೇನೋ. ಒಂದೊಮ್ಮೆ ನೋಡು, ಒಂದೊಮ್ಮೆ ನೋಡು. ನನ್ನ ಕವನದ ಶೀರ್ಷಿಕೆ ಛತ್ರಪತಿ ಶಿವಾಜಿ. ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು ಎನ್ನುವಂಥದ್ದು ಇದರ ಶೀರ್ಷಿಕೆ. ಪೇಳಿಹುದು ಕಥೆಯೊಂದ ಧ್ವಜವು, ಪೇಳಿಹುದು ಕಥೆಯೊಂದ ಧ್ವಜವು ಗತಕಾಲ ದ್ಯುಗವನು ಮೆಲುಕುತ್ತಲಿ ಶಿಖರಾಗ್ರದಲ್ಲಿ ತನ್ನ ಪೂಜಿಪ ಧ್ಯೇಯ ಜೀವಿಯ ನೆನೆವುತ್ತಲೆ ಭರತ ಭುವಿಯ ಬಾನರವಿಯ ಬದಿಗೆ ಸರಿಸಿ ಮೆರೆಯಿತು ಅಧರ್ಮ ಕಲಿಯ ಬಾಹುಬಲವು ಧರ್ಮ ತೀರವ ನಾಟಿತು. ಮಾಸಗಳು ವರುಷವಾಗಿ ದಶಕವು ಶತಮಾನವಾಗಿ ಉರುಳಿಸಾಗಿದ ದಾಸ್ಯ ಪಂಜರ ಭೇದಿಸಿತ್ತು ದಿವ್ಯ ಹಂದರ ಸುಯೋಗಕ್ಕೆಂದು ಕಾದ ಕಾಲದ ಸುಸಂಧಿಯಲ್ಲಿ ಜನಿಸಿದನು ರಾಷ್ಟ್ರವೀರ ಯುಗಾವತಾರಿ ಛತ್ರಪತಿ ಶಿವಾಜಿಯು. ಮೂರ್ತಿ ಭಂಜಕ ನುದರ ಸೀಳಿ ಕುತಂತ್ರಿ ರಾಜನಂಗುಲಿಯ ಕೀಳಿ ದೇವ ದುರ್ಲಭ ಸಹಚರರೊಡಗೂಡಿ ಮತ್ತೆ ಕಟ್ಟಿದ ಸ್ವರಾಜ್ಯ ಕೋಟೆಯ ರಾಜಧರ್ಮಕ್ಕೆ ಅಂಕಿತನಾಗಿ ದೈವ ಕೃಪೆಗೆ ಪಾತ್ರನಾಗಿ ಅನುಶಾಸನಕ್ಕೆ ಮೂರ್ತರೂಪನಾಗಿ ಅಭೇದ್ಯ ಸಾಮ್ರಾಜ್ಯದ ನಿರ್ಮಾತೃವಾಗಿ ಸಹ್ಯಾದ್ರಿಯ ಗಿರಿಕಂದರಗಳಿಂದ ಉತ್ತರ ದಕ್ಷಿಣವೆನ್ನದೆ ಪೂರ್ವ ಪಶ್ಚಿಮವೆನ್ನದೆ ಘಮಲು ಸೂಸಿ ಧ್ಯೇಯ ಪುಷ್ಪವರಳಿತ್ತು ಸ್ಫೂರ್ತಿಪ್ಪದ ನಾಯಕತ್ವದಲ್ಲಿ ಮೆರೆದಿತ್ತು. ಇನಿತು ಕಥೆಯನ್ನು ಪೇಳಿ ಧ್ವಜವು ಯುವಚೇತನಗಳ ಭಿನ್ನವಿಸಿತು ನವ ದಿಗಂತಕ್ಕೆ ನಾಂದಿ ಹಾಡಿದ ಧೀರ ಪುರುಷನ ಪಥದಲ್ಲಿ ನಡೆಯೆಂದಿತು. ನನ್ನ ಕವನದ ಶೀರ್ಷಿಕೆ ರಾಮಕೃಷ್ಣರಲ್ಲಿ ಶಾರದೆಯಾಗಿ ಬಂಕಿಮರಲ್ಲಿ ಭಾರತಿಯಾಗಿ. ರವಿಗಾಣದ ತುದಿಯ ಕವಿಕಂಡ ಕವಿಗಾಣದ ಪಥದಲ್ಲಿ ತತ್ಪುರುಷ ನಡೆದ ತತ್ಪುರುಷಗಾಣದ ನಭೋಪುರದಲ್ಲಿ ನಿತ್ಯ ನಿರ್ವಾಣದಲ್ಲಿ ಲೀನವಾದವಳಾರು. ಗಂಗೆ ಯಮುನೆಯರ ಕೂಟದ ಸರಸ್ವತಿಯು ರಾಮಕೃಷ್ಣರಲ್ಲಿ ಶಾರದೆಯಾಗಿ ಸ್ವರಾಜ್ಯ ನಿರ್ಮಾತೃ ಕ್ಷತ್ರಿಯ ಕುಲಾವಸಂತನ ಭವಾನಿಯು ಬಂಕಿಮರಲ್ಲಿ ಭಾರತಿಯಾಗಿ. ವೇದ ಸಾರಂಗಳ ಪೂರ್ಣದಲ್ಲಿ ಧರಿಸಿ ಭರತ ಭೂಮಿಯ ಅಮೃತ ಪುತ್ರರಿಗೆ ಧಾರೆಯಗೈಯುತ ಬ್ರಹ್ಮಾಂಡ ಪಿಂಡಾಂಡಗಳಾದಿಯಾಗಿ ಕಣಕಣದಲ್ಲೂ ಬ್ರಹ್ಮಚೈತನ್ಯಿಯಾಗಿ ಮಾಯೆಯಲ್ಲಿ ನರ್ತನಂಗೈಯುತ ಲೋಕದ ನವ ಅತಿಥಿಗೆ ಮಾತೃವಾತ್ಸಲ್ಯಾಗಿ ಸಂಸಾರ ನೊಗ ಹೊರುವಲ್ಲಿ ಸಹಧರ್ಮಿಣಿಯಾಗಿ ಸ್ಥಿರಚರವಾದ ಅನಂತ ಸೃಷ್ಟಿಯ ನದಿಯಲ್ಲಿ ಪುರುಷನಿಗೆ ಪ್ರಕೃತಿಯಾಗಿ ವಿಶ್ವದಾದಿಯಾಗಿ ಆಕೆಯ ಪಯಣವೆನಿತು ಅನನ್ಯದೆಡೆ ಸಾಗುತ್ತಲಿ ಅರಿವ ಹುರಿಯೊಳು ಮಿಂದ ಮಡಿಲು ಅಪೂರ್ವತೆಯ ಬಯಸುತ್ತಲಿ ಸ್ವಧರ್ಮದ ಸ್ವಭಾವದಲ್ಲಿ ಸ್ತ್ರೀಯಾಗಿ ಆರಂಭವಿಪ ನಡೆಯು ಹೊರಟಿದೆ ಬಾಳ ರಹಸ್ಯ ವ್ಯಾಪ್ತಿಯಾಚೆಯಲ್ಲಿ. ಭೌತಿಕತೆಯ ನೆಲೆಗತೀತವಾಗಿ ಭುವಿಯ ಹೊತ್ತ ನಿಸರ್ಗದೇವಿಯೇ ಚಾಲುಕ್ಯರಿಗೆ ಬನಶಂಕರಿಯಾಗಿ, ಒಡೆಯರಿಗೆ ಚಾಮುಂಡಿಯಾಗಿ, ಕನ್ನಡ ಕುಲಕೋಟಿ ಪುತ್ರರಿಗೆ ಭುವನೇಶ್ವರಿಯಾಗಿ, ಎನಿತು ಕಾವ್ಯದ ಸ್ಫೂರ್ತಿಯಾಗಿ ಭಾವಾಕ್ಷರಗಳಲ್ಲಿ ಸಂಧಿಹಳು, ಭಾವಾಕ್ಷರಗಳಲ್ಲಿ ಸಂಧಿಹಳು. ನನ್ನ ಕವನದ ಶೀರ್ಷಿಕೆ ಗೆಲುವಿನುತ್ತರವ ನೀಯುವೆ. ಗಗನ ತುಂಬಿ ಜಲವು ಇಳೆಯೆಡೆಗೆ ಹರಿವಂತೆ, ಹಿಮ ಕರಗಿದ ನದಿಯು ಸಾಗರದಲ್ಲಿ ಮಿಂದಂತೆ, ಮತ್ತೆ ಪುಟಿವುದೆನ್ನಿ ಮನ ರವಿಗಿರಣವ ಕಂಡಂತೆ, ಕಾರ್ಪಣ್ಯ ಕಾನನವ ದಾಟಿ ಬಲು ದೂರ ಸಾಗಿದಂತೆ, ಮೆಟ್ಟಿಲನು ಮೆಟ್ಟಿ ಹಪ್ಪಾದ ತನ್ನಡಿಯಲೇ ಜಾರುವಲಿ, ಬೇಟೆಯ ನರಸಿ ಹೊರಟ ಮನುಜ ಬೇಟೆ ತಾನಾಗುವಲಿ, ಅಂತರಂಗದ ಉಸಿರು ಕಾಯವನೇ ತೊರೆಯುವಲಿ, ಸ್ಥಿರ ಚಿತ್ತದಲ್ಲಿ ಮರಳಿ ಉತ್ತರವನ ನರಿವೆಯಲಿ, ಬಾಯಿ ತೆರೆದ ಪಾತಾಳ ಕಾದಿರಲು ಗುರಿಯಟ್ಟಣಿಗೆಯ ಮುಗಿಲಿಗೇರಿಸುವೆ, ತರಗೆಲೆಗೆ ವನ್ಹಿಯೋ ತಾಕಿರಲು ಹಸಿರಾಗಿ ಪಸರಿ ಮುನ್ನಡೆವೆ, ಗುಣಸಾಮರ್ಥ್ಯಗಳಿಗನ್ವರ್ಥ ಜೀವಿಗಳು ಬಹುವಾದರೂ ಗರ್ಜನೆಗೆ ಅಂಕಿತ ನಾನಾಗುವೆ, ಬಾಳ ಸೋಲಿಗೆ ಕಾದಿಹ ಕರ್ಮಗಳಿಗೆ ಮಹೇಶ್ವರನೊಡಗೂಡಿ ಗೆಲುವಿನುತ್ತರವನೀಯುವೆ. ನಮಸ್ಕಾರಗಳು.
6: ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮಿಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಬೆಳಿಗ್ಗೆ 10 ಗಂಟೆಗೆ ಮಂಗಳೂರು ರೀಚ್ ಆಗಬೇಕು, ಗಾಡಿ ಬೇರೆ ಸರ್ವಿಸ್ ಇಟ್ಟಿದ್ದೀವಿ, ಏನು ಮಾಡೋದು? ಮಟ್ಟಂತ ಫ್ರೆಂಡ್ ಫೋನ್ ಮಾಡಿ, ಮಗ ನಾಳೆ ಬೆಳಿಗ್ಗೆ 7:30 ಉಜಿರೆ ಬಿಡ್ತೀಯ ಅಂತ ಹೇಳಿ, ನೆಕ್ಸ್ಟ್ ಡೇ 8 ಗಂಟೆಗೆ ಉಜಿರೆಯಿಂದ ಹೊರಟು ಬೆಳಿಗ್ಗೆ 9:30 ಮಂಗಳೂರು ರೀಚ್ ಆಗಿರ್ತೀವಿ. ಇದು ನಮ್ಮ ಕತೆ ಮಾತ್ರ ಅಲ್ಲ, ಪ್ರತಿದಿನ ಕೆಲಸಕ್ಕೆ ಹೋಗೋ ಮಂದಿ, ಶಾಲೆಗೆ ಹೋಗೋ ಸ್ಟೂಡೆಂಟ್ಸು ಕರೆಕ್ಟ್ ಟೈಮ್ಗೆ ರೀಚ್ ಆಗಿ ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸೇವೆ ಸಕ್ಸಸ್ ಆಗಿರುತ್ತೆ.

ನಾವು ಬೆಳಿಗ್ಗೆ ಏಳೋದೆ 7-8 ಗಂಟೆಗೆ, ಸಂಜೆ 4:00-5:30 ಆಯಿತು ಅಂತ ಹೇಳಿದ್ರೆ ನಮ್ಮ ಡ್ಯೂಟಿ ಅವ್ರು ಮುಗಿಯಿತು. ಆದರೆ ಬಸ್ಸಲ್ಲಿ ಕೆಲಸ ಮಾಡೋ ಡ್ರೈವರ್ ಕಂಡಕ್ಟರ್ಗಳ ಲೈಫ್ ನೋಡಿದರೆ ವರ್ಕಿಂಗ್ ಅವರಲ್ಲಿ ಟೈಮಿಂಗ್ ಅಂದರೆ ಏನು, ಅದಕ್ಕಿರೋ ವ್ಯಾಲ್ಯೂ ಎಂಥದ್ದು ಎನ್ನುವುದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಲವೊಮ್ಮೆ ಏನೂ ತಿನ್ನದೆ ಅವಸರ ಅವಸರವಾಗಿ ಬಸ್ಸನ್ನು ಕರೆಕ್ಟ್ ಟೈಮ್ಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ರಾತ್ರಿ 8:00-9:00 ಆದರೂ ಡ್ಯೂಟಿ ಮುಗಿಯಲ್ಲ. ಕೆಲವೊಮ್ಮೆ ಮನೆಗೆ ತಲುಪುವಾಗ ಮಧ್ಯರಾತ್ರಿ ಆದರೂ ಮತ್ತೆ ಅದೇ ರುಟೀನ್. ಸ್ಪೆಷಲ್ ಡೇಗೆ ರಜೆ ಮಾಡೋಕ್ಕಾಗತ್ತಾ? ಬೇಕಾದಾಗ ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋಕ್ಕಾಗತ್ತಾ? ಊಟ ತಿಂಡಿ ಕರೆಕ್ಟ್ ಟೈಮಲ್ಲಿ ಆಗತ್ತಾ? ಇಲ್ಲ. ಆಸೆ ಕನಸುಗಳನ್ನು ಸೈಡಿಗಿಟ್ಟು ಜನರ ಸೇವೆಯಲ್ಲಿ ಸದಾ ಸಕ್ರಿಯ ಆಗಿರ್ತಾರೆ ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್.

ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು, ಸೇಫ್ ಆಗಿ ಡ್ರೈವ್ ಮಾಡಬೇಕು. ಇದು ಒಬ್ಬ ಬಸ್ ಡ್ರೈವರ್ ತಲೆಯಲ್ಲಿರೋ ಫಸ್ಟ್ ಪಾಯಿಂಟ್. ನಮಗೊಂದು ರೂಟಲ್ಲಿ ಒಂದ್ಸಲ ಹೋಗಿ ಬಂದು ಮತ್ತೆ ಅದೇ ರೂಟಲ್ಲಿ ಹೋಗೋಕೆ ಬೋರ್ ಆಗುತ್ತೆ ಅಲ್ವಾ? ಹಾಗಿರುವಾಗ ಅದೇ ರೂಟಲ್ಲಿ ಪ್ರತಿದಿನ ಹೋಗಿ ಬಂದು ಅಂತೇಳಿ ಎಷ್ಟಲ್ಲ ಬಸ್ ಹೋಗ್ತಾ ಇರುತ್ತೆ ಅಲ್ವಾ? ಡ್ರೈವರ್ಗೆ ಬೋರ್ ಆಗಲ್ವಾ? ಬೋರ್ ಆದರೂ ಹೋಗಲೇಬೇಕು, ಯಾಕಂದರೆ ಅದು ಅವರ ಕರ್ತವ್ಯ ಆಗಿರುತ್ತೆ. ಬಸ್ಸಲ್ಲಿ ಪೇಷಂಟ್ಗಳು ಇರ್ಬೋದು, ಗರ್ಭಿಣಿ ಹೆಂಗಸರು ಇರ್ಬೋದು, ವಯಸ್ಸಾದವರು, ಚಿಕ್ಕ ಮಕ್ಕಳು, ಯಾರೇ ಇದ್ರೂ ಯಾರಿಗೂ ಏನೂ ಆಗದಾಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಬಸ್ ಡ್ರೈವರ್ಸ್. ಕೆಲವೊಮ್ಮೆ ಗಾಳಿ ಚಂದ ಬೀಸ್ತಾ ಇದ್ದರೆ ಹಾಗೆ ನಿದ್ದೆ ಜಾರಿ ಬಿಡ್ತೇವೆ. ಯಾವ ಧೈರ್ಯದಲ್ಲಿ? ಡ್ರೈವರ್ ಮೇಲಿನ ನಂಬಿಕೆಯಿಂದ ಅಲ್ವಾ? ಬೆಳಗಿಂದ ರಾತ್ರಿವರೆಗೆ ಕೂತು ಕೂತು ಬೆನ್ನು ಸೊಂಟ ಕೈಕಾಲು ನೋಯ್ತಿದ್ರು ಅದ್ಯಾವುದನ್ನು ಲೆಕ್ಕಿಸದೆ ಡ್ಯೂಟಿನ ಮಾಡ್ತಾ ಇರ್ತಾರೆ. ಬಸ್ಗತ್ತುವ ಪ್ರತಿಯೊಬ್ಬ ಪ್ಯಾಸೆಂಜರ್ನ ಸೇಫ್ಟಿ ಮತ್ತು ಟೈಮಿಂಗನ್ನು ಜವಾಬ್ದಾರಿತವಾಗಿ ನಿರ್ವಹಿಸುವ ಬಸ್ ಡ್ರೈವರ್ಗಳು ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಲ್ವಾ?

ಇನ್ನು ಟಿಕೆಟ್ ಕೊಟ್ಟು ಚಿಲ್ಲರೆ ಕೊಡದೇ ಇದ್ದಾಗ ನಾವಿಳಿಯೋ ಸ್ಟಾಪ್ ಬರುವವರೆಗೂ ನಮ್ಮ ತಲೆಯಲ್ಲಿ ಓಡಾಡ್ತಿರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಕಂಡಕ್ಟರ್. 30 ರೂಪಾಯಿ ಟಿಕೆಟ್ಗೆ 500 ರೂಪಾಯಿ ಕೊಟ್ಟಾಗ ಆ ಮನುಷ್ಯನ ಮುಖದಲ್ಲಿ ಬರೋ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅನ್ನೋದೇ ಕನ್ಫ್ಯೂಷನ್. ಅಲ್ಲ, ನನ್ನ ಕೈಯಲ್ಲಿರೋದು ಟಿಕೆಟ್ ಮಿಷಿನ್, ಇವರೇನು ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಅಂತ ಅನ್ಕೊಂಡವರ ಎನ್ನೋ ಯೋಚನೆ ಕಂಡಕ್ಟರ್ಲಿ ಬಂದಿರಲೂಬಹುದು. ಹೇಳಕ್ಕಾಗಲ್ಲ ಅಲ್ಲ, ಮುಂದೆ ಇದ್ರೆ ಹಿಂದೋಗಿ ಅಂತ ಹೇಳ್ತಾರೆ, ಹಿಂದೆ ಇದ್ರೆ ಮುಂದೋಗಿ ಅಂತ ಹೇಳ್ತಾರೆ. ಹಾಗಾದ್ರೆ ನಡುವಲ್ಲಿದ್ದವ್ರು ಎಲ್ಲಿ ಹೋಗ್ಬೇಕು? ಈ ಪ್ರಶ್ನೆನ ಕಂಡಕ್ಟರ್ಲಿ ಕೇಳಲೇ ಇಲ್ಲ ನಾವು ಅಲ್ವಾ? ಬಸ್ಗತ್ತುವ ಎಲ್ಲಾ ಪ್ಯಾಸೆಂಜರ್ಗಳ ಜೊತೆ ವ್ಯವಹರಿಸೋ ಕಂಡಕ್ಟರ್ಗಳ ಡ್ಯೂಟಿ ಕೂಡ ಚಾಲೆಂಜ್ ಆಗಿ ಇರುತ್ತೆ. ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಗಂಟ್ಲು ಹರ್ಕೊಂಡು ಹೇಳ್ತಾ ಹೇಳ್ತಾ ಪ್ರಯಾಣಿಕರನ್ನ ಕರಿಬೇಕು. ಟ್ರಿಪ್ ಲಾಸ್ ಆಗದಾಗೆ ಬಸ್ ಸೀಟ್ ಫುಲ್ ಮಾಡಬೇಕು. ಪ್ರತಿ ಪ್ಯಾಸೆಂಜರ್ ಹತ್ರ ಬಂದು ಟಿಕೆಟ್ ಕಲೆಕ್ಟ್ ಮಾಡಬೇಕು. ಚಿಲ್ಲರೆ ಸಮಸ್ಯೆ, ಇನ್ಯಾವುದೇ ಸಮಸ್ಯೆ ಬಂದರೂ ಹ್ಯಾಂಡಲ್ ಮಾಡಬೇಕು. ರಶ್ ಇದ್ರಂತೂ ಕೇಳೋದೇ ಬೇಡ, ಹಿಂದೆ ಮುಂದೆ ಹೋಗಿ ಸಾಕಾಗಿರುತ್ತೆ. ಹಾಗೆ ಬಸ್ಸಲ್ಲಿ ರಶ್ ಇದ್ದಾಗ ಗರ್ಭಿಣಿ ಹೆಂಗಸರು, ವಯಸ್ಸಾದವರು ಬಸ್ ಹತ್ತಿದ್ರೆ ಕೂತಿದ್ದವರಲ್ಲಿ ಯಾರನ್ನಾದರೂ ಕನ್ವಿನ್ಸ್ ಮಾಡಿ ಸೀಟ್ ಕೊಡಿಸಿ, ದೊಡ್ಡ ದೊಡ್ಡ ಲಗೇಜ್ ಏನಾದರೂ ಇದ್ದರೆ ಅದನ್ನು ಎತ್ತಿ ಆಚೆಗೆ ಇಟ್ಟು ಕೊಟ್ಟು ಕೊನೆಗೆ ಡ್ಯೂಟಿ ಮುಗಿಸಿ ಕಲೆಕ್ಷನ್ ಎಷ್ಟಾಯಿತು ಅನ್ನೋ ಲೆಕ್ಕಾಚಾರ ಮಾಡುವಾಗ ಕಲೆಕ್ಷನ್ ಏನಾದರೂ ಕಮ್ಮಿ ಆಗಿದ್ರೆ ಓನರ್ ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋವರೆಗೂ ಕಂಡಕ್ಟರ್ ಡ್ಯೂಟಿ ಚಾಲೆಂಜ್ ಆಗಿ ಇರುತ್ತೆ.

ಬಸ್ಸಿಗೆ ಹತ್ತೋ ಪ್ರಯಾಣಿಕರಲ್ಲಿ ಕೆಲವರು ಕುಡುಕರು ಇರ್ತಾರೆ, ಟೆಂಪರ್ನವರು ಇರ್ತಾರೆ, ಚೊರೆ ಮಾಡೋರು ಇರ್ತಾರೆ, ಸೀಟಿಗಾಗಿ ವಾಗ್ವಾದ ಮಾಡೋರು, ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗೋದಂದ್ರೆ ಚಾಲೆಂಜ್ ಅಲ್ವಾ? ಕಾಂಪಿಟೇಷನ್ ಫೀಲ್ಡಲ್ಲಿ ಪ್ರತಿ ಟ್ರಿಪ್ಪಲ್ಲೂ ಸೀಟ್ ಫುಲ್ ಮಾಡಿ ಕಲೆಕ್ಷನ್ ಇನ್ಕ್ರೀಸ್ ಮಾಡೋ ಟಾರ್ಗೆಟ್ ಪ್ರತಿ ಕಂಡಕ್ಟರ್ಗಿರುತ್ತೆ. ಕೆಲವೊಮ್ಮೆ ಟೈಮಿಂಗ್ ವಿಚಾರದಲ್ಲಿ ಮಾತಿಗೆ ಮಾತು, ವಾದ ಪ್ರತಿವಾದಗಳ ಮನಸ್ತಾಪಗಳು, ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಗಿಲಲ್ಲಿ ನಿಂತ್ಕೊಂಡು ಸೀಟಿಗೆ ಒರಗಿಕೊಂಡು ಡ್ಯೂಟಿ ಮಾಡೋ ಕಂಡಕ್ಟರ್ ಕೂಡ ಜವಾಬ್ದಾರಿಯ ವ್ಯಕ್ತಿಯಾಗಿರ್ತಾರೆ.

ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಒಂದಿನ ಬಸ್ ಸೇವೆ ಇಲ್ಲ ಅಂತ ಅನ್ಕೊಳ್ಳಿ, ಪರಿಣಾಮ ಏನಾಗ್ಬೋದು? ನಮ್ಮ ಕೆಲಸ ಕಾರ್ಯದಲ್ಲಿ ಎಷ್ಟು ವ್ಯತ್ಯಾಸ ಆಗ್ಬೋದು ಅಲ್ವಾ? ಹಾಗಾಗಿ ಬಸ್ ಸೇವೆ ಅನ್ನೋದು ಈ ವ್ಯವಸ್ಥೆಯಲ್ಲಿ ಬಹಳ ಮಹತ್ವವನ್ನು ಪಡೆದಿರುವಂಥದ್ದು. ಈ ಸೇವೆಯಲ್ಲಿ ಸಕ್ರಿಯಾಗಿರುವಂತಹ ಡ್ರೈವರ್ಗಳು, ಕಂಡಕ್ಟರ್ಗಳು ಪ್ರಯಾಣಿಕರ ಜವಾಬ್ದಾರಿಯನ್ನು ಹೊಂದಿರುವಂಥವರು. ಹ್ಯಾಪಿ ಮತ್ತು ಸೇಫ್ ಜರ್ನಿಯಲ್ಲಿ ಇವರ ಪಾತ್ರನೇ ಪ್ರಮುಖವಾದದ್ದು ಅಲ್ವಾ?

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
2: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
3: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
2: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
4: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
5: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
6: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI,
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದೀಯ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿಯೇ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಂನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸೋ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನು ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತು ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂಥ ಮತ್ತು ಸುಲಭವಾಗಿ ಬಿಡಿಸೋದಕ್ಕಾಗುವಂಥ, ಬ್ಯಾಗ್ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ನಿಂದ ತಯಾರಾಗಿದೆಯಾ ಇಲ್ವಾ ಅಂತ ನೋಡಬೇಕು. ಇಲ್ಲ ಅಂದರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಗುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದ್ ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಶೀಲ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು, ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು

ಮನೆಯೊಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಭಾರಿ ಅಪರೂಪವಾಯಿನ ಸಾಂಪ್ರದಾಯಿಕ ಕಲೆ ಅವು ಕುಂಬಾರಿಕೆ. ಕುಂಬಾರಿಕೆ ಪಂಡ ಕರಮಲ್ಪುಣವು. ಕುಂಬಾರ ಸಮುದಾಯದ ಜೀವನ ಶೈಲಿ, ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕವಾದ ಸಮುದಾಯದ ಕೊಡುಗೆ, ಬೊಕ್ಕ ಇತ್ಯದ ಕುಂಬಾರಿಕೆ ವೃತ್ತಿದ ಸ್ಥಿತಿಗತಿ, ಇಂಚ ಬೇತೆ ಬೇತೆ ವಿಚಾರನು ತೆರೆಯುವಂಚಿನ ಈ ಕಾರ್ಯಕ್ರಮ. ನಮ್ಮ ತುಳುನಾಡು ಕುಂಬಾರ ಸಮುದಾಯಕ್ಕೆ ಸೇರ್ನ ಜನಕುಲು ತನ್ನ ಕುಲಕಸುಬಾದ ಈ ಕರಮಲ್ಪುನ ಬೇಲೆಯನ್ನು ಮಲ್ತಿನೊಳ್ಳಿರು. ಈ ಬಗೆಟ್ ಬೆಳ್ತಂಗಡಿ ತಾಲೂಕುದ ಉಜಿರೆ ಕೈತಲದ ಹಲೆಪೇಟೆ ಪನ್ಪನಲ್ಪ ಸುಮಾರು ಅಜ್ಪತ್ತೆನ್ಮ ಕುಂಬಾರ ಸಮುದಾಯದ ಜನಕುಲುಳ್ಳಿರು. ಐಟು ಮುಪ್ಪ ಕುಟುಂಬಲು ಇತ್ತೆಲ ಕರಮಲ್ತೊಂದು ತನ್ನ ಕುಲಕಸುಬನು ದುಂಬುಕೊನ ಒಂದುಳ್ಳಿರು. ಐಟೆ ಬದುಕು ಸಾಗ ಒಂದುಳ್ಳಿರು. ಬಲೆ ಅಕ್ಲೆನ ಪಾತಿರಗು ನಮ್ಮ ಕೆಬಿಯಕ್ಕ ಮನ್ನ ಬಾಜನ ಪೊರ್ಲ ಜೀವನ.
1: ಕಲ್ಯಾಣಿ ಎಂಕ್ಲ ಉಜ್ಜಿರಡಿದ ಪಾತೇರ್ ನಮ್ಮ ಬೆಳ್ತಂಗಡಿ ತಾಲೂಕು ಲಾಯಿಲ ಗ್ರಾಮದ ವಿವೇಕಾನಂದ ನಗರದ ಇಪ್ಪನ ಎಂಕ್ಲ ಎಂಕ್ಲ ಕರಮಲ್ಪನಕ್ಲ ಕರಮಲ್ಪನಕ್ಲಿಂದ ಎಂಕ್ಲ ಮಣ್ಣು ಬಂಗಾಡಿ ಹಿಡಿದು ಕೊಂಡ್ರೋಡು. ಬಂಗಾಡಿ ಹಿಡಿದು ಕೊಣತ್ತದು ಏನು ಎಂಕ್ಲ ಉಣಂಗಾವಡು. ಉಣಂಗಾದ ಏನು ಒಂಜಿ ಟೆಂಪ ಮಣ್ಣು ಕೊಂಡ್ರೋಡು ದಂಡ ಒಂಜಿ 10-25,000 ರೂಪಾಯಿ ದುಡ್ಡು ಓಡಾಕೊಂಡು ಭಾರಿ ಬಂಗೋಡು ಕೊಂಡ್ರು. ಏನು ಕೊಣತ್ತದು ಉಣಂಗಾವಡು. ಉಣಂಗಾದು ಬುಕ್ ಪೊಡಿ ಮಲ್ಪೋಡು. ಪೊಡಿ ಮಲ್ತದ ಏನು ಗಾಳಿ ಪೋಡು. ಗಾಳಿತದ ಏನು ಬುಕ್ಕ ನೀರು ಪಾಡ್ದು ಕಲಪೋಡು. ಕಲತ್ತದ ಏನು ಬುಕ್ಕ ಪುಂಚೋಡು ನಮ್ಮ ಹೆಡ್ಡೆ ಕೈಟ್ಟು ಪುಂಚಿದು ಅಯ್ನು ಬುಕ್ಕ ಬಳೆ ಬತ್ತೋಡು. ಹಿಂಗಲ್ನ ಹಗುರ ಇಪ್ಪನ ಅಂದತಿ ಐಟು ಅಯ್ನು ಕರ ಮಲ್ತದ ಉಣಂಗಾವಡು. ಉಣಂಗಾದ ಬುಕ್ಕ ಅಯ್ನು ಬೆನೋಡು. ಬೆಂದದ ಏನು ಅರೆಪೋಡು ಕಲ್ಲಿಡು. ನೈಸ್ ಮಲ್ಪೋಡು. ನೈಸ್ ಮಲ್ತದ ಅಯ್ನು ಬುಕ್ಕ ಉಣಂಗಾವಡು. ಉಣಂಗಾದ ಎಂಕ್ಲ ಬುಕ್ಕ ಅಯ್ನು ಉಣಂಗಾರದಿ ಓಡು. ಎಡ್ಡೆ ದೊಂಬು ಗುದಿದು ಅಯ್ನು ಎಂಕ್ಲ ಆವೆ ಪಾಡೋಡು. ಆವೆ ಪಾಡೋಡು ದಂಡ ಭಾರಿ ಬಂಗ ಉಂಡು. ಒಂಜಿ ಕಟ್ಟ ಬೈಕ್ 500 ರೂಪಾಯಿ ಉಂಡು. ಬುಕ್ಕ ಒಂಜಿ ಕಿಂಟಲ್ ಕಣಕ್ಕೆ ಕೊಂಡ್ರೋಡು ದಂಡ 500 ರೂಪಾಯಿ ಉಂಡು. ಅಂಚ ಅಯ್ನು ಪುರ ಕಣತ್ತದ ಆವೆದ ಕೊಟ್ಟೆಡು ಆವೆ ಪಾಡ್ನು. ಆವೆ ಪಾಡ್ದು ಬುಕ್ಕ ಅಯ್ನು ಮನ ತಾನಿದೆಪ್ಪನು ಸೂಪಾಡ್ದೆ. ಮನ ತಾನಿದೆತ್ತದ ನಮ್ಮ ಎಲ್ಲಡೆ ಕಣತ್ತದೀಪನು ಕಣತ್ತದೀದು ಬುಕ್ಕ ಅಯ್ನು ಮನ ತಾನಿ ಬುಕ್ಕ ಏ ಪೋಲೆ ಎಂಕ್ಲೆ ಹಳ್ಳಿಗೆ ಕೊಂಡೋಲಿ. ಹಳ್ಳಿ ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಕೊಂಡಂಡ ಹೊಣ್ಪೇರು. ನಿಗಲ ಕರಕ್ಕೆ ಈತ್ ರೇಟ ಒಂಜಿ ಕರಕ್ಕೆ 100 ಹೊಣಪಾರು. ಹೆಂಚಿನ ಅವು ಎಲುಮಿನ ಅವು ಕರ್ಬನ ಅನ್ ಹೊಣಪೇರು. ಅಂಚ ಮಾಂತ ಪಂಡ್ರ ಪೋಂಡ ಭಾರಿ ಹಿಂದುಂಡು ಎತ್ತು ಕಷ್ಟ ಉಂಡು ತುಲೆ ಅಯ್ನು ಮಲ್ಪೋಡು ದಂಡ ಭಾರಿ ಬಂಗೋಡು ಮಲ್ಪುನ ಅಯ್ನು ಹಳ್ಳಿ ಕೊಂಡ ಅಂಚ ಪಂಡ್ಪೇರು. ಇಂಕಲ್ನ ಬಿಸಾಲೆಂದು ಪಂಡ ಒಂಜಿ ದಿನ ಕಚಿಪ್ ಮಲ್ತಂಡ ಮನ ತನಿದ್ದೀಂಡಲ ತಾಲಾಪುಜಿ. ನಮ್ಮ ಎಲ್ಮಿಂದ ಕಲ ಬಿಸಾಲೆಡ್ ಕಚಿಪ್ ಮಲ್ತಂಡ ಅವು ಅಪ್ಪಗ ಅಪ್ಪಗನೆ ನೀರು ಬರ್ಪುಣ ಒಂಜಿ ಗಲಿಗೆನಾಗ ಅಂಚ ತಿಂದು ರಡ್ಡ ದಿನ ದೀಂಡಲ ದಾಲಾಪುಜಿ ಭಾರಿ ಸೋಕು ಇಪ್ಪುಂಡು. ಈತ ಪಂಡದ ಎನ್ನ ಪಾತೇರನು ತಾಯ ಮಲ್ಪ
2: ಎನ್ನ ಪುದರ ಬೇಬಿಂದೆ ಯಾನ ಆರು ಬೇಲೆ ಮಲ್ಪನಾಗ ಯಾನ್ಲ ಕರತ ಬೇಲೆ ಮಲ್ಪನಾಗ ಯಾನ್ಲ ಸೇರಿದು ಹುಟ್ಟು ಕರಂ ಇನ್ನು ಮಲ್ಪನಾಗ ಹಗ್ಗುರಮ್ ಅಂತ ಒಯ್ಪೇರೊಂಡತ್ತ ಅವು ಪುರ ಮಲ್ಪನ ಎಂಗ್ಲ ರೆಡು ಜನ ಸೇರಿದ್ದು ಬುಕ್ಕ ತಿರ್ಗಾಬನ ಬುಕ್ಕ ನೈಸು ಮಲ್ಪನ ಬುಕ್ಕ ಅಡಿಗೆಗಳ ಭಾರಿ ಎಡ್ಡೆ ಮಣ್ಣು ಪುಡಿ ಮಲ್ಪನ ಅಂತ ಎಡ್ಡೆ ಎಂಕ್ಲ ಮೂಜಿ ರೆಡು ಜನ ಬೋಟ್ ಹೋಯ್ಕು ಅಂಚ ಬುಕ್ಕ ಅಡಿಗೆದವಲ್ಲ ಐಟು ಕಜಿಪಮ್ಮ ಅಂತ ಮಲ್ತಂಡ ದಾಳ ಹಾಳಾ ಪೂಜೆ ಉಣುಪುಲ ಹಾಳಾ ಪೂಜೆ ಭಾರಿ ಎಡ್ಡೆ ಜೋಕುಲ ಭಾರಿ ಎಡ್ಡೆವು ಮಣ್ಣದವು ಕರೆಕ್ಟ್ ಭಾರಿ ಎಡ್ಡೆ ಅವು ಎಂಗ್ಲ ಜಾಗ್ರತೆ ಅಯ್ನು ದೆಕ್ಕದ ದೆಕ್ಕನಾಗ ಮಂತ ಜಾಗ್ರತೆ ಮಂತ ದೆಕ್ಕೊಡು ಒಟ್ರಾಸ್ಕೊಂಡದ್ದು ಇಂದು ಎಲ್ಮಿಂದ ಕರೆತಲೆಕ ತಾಂಟವರ ಬಲ್ಲಿ ಬೈತ ಮುಂಚಿನ ತೆರಿಯೆ ಅವು ಮಲ್ತದ ಏನ ಲಾಪುಂಡು ಅವು ಮಲ್ತದ ಏನ ಲಾಪುಂಡು ದಾಳ ತೊಂದರೆ ಹೆಚ್ಚಿ.

0: ಜಾಗ್ರತೆ ಮಲ್ಪಡು ದಾಲ ಜಂಕಲ್ನ ಏತು ವರ್ಷದ ಉಂಡು ಖರಾಮ್ ಅಂತ ಸುಮಾರು ಉಂಟು ಅಂಚ ಜಾಗ್ರತೆ ಮಲ್ಪಡು ದಾಲ ಪೂಜೆ
1: ಹಾ
0: ಉಂಡು ಒಂಜಿ ಎರಡು ವರ್ಷದ ಅಂತ ಉಂಟು ಎರಡು ಮೂಜ್ ವರ್ಷದ ಅಂತ ಉಂಡು ಅಲ್ಲಿ ಉಂಟು ಅಂಚ ಭಾರಿ ಎಡ್ಡ ಆಯ್ತು ಗ್ಯಾಸ್ಟಿಕ್ ಬಾಳಿಕೆ ಬರ್ಕೊಂಡು ಜೋಕ ಎಡ್ಡೆ ಅತ್ತವು ಜೋಕ ಹಿಂದೆ ಎಡ್ಡೆ ಹಿಂದೆ ಅಡಿಗೆ ಮಂತ ಮಂತನ ಭಾರಿ ಎಡ್ಡೆ ಅಂಚ ಐಟ ಮಲ್ತಂಡ ಸೀಕೆ ತಪ್ಪುಜಿ ಐಟ ಸೀಕ್ ಜಾಸ್ತಿ ಹಿಂದೆ ಸೀಕದಾಲಂಚಿಜ್ಜಿ ಭಾರಿ ಎಡ್ಡೆ ಕರತ ಹಿಂದೆ ಅಡಿಗೆ ಮಲ್ತಂಡ ಭಾರಿ ಎಡ್ಡೆ ಉಣುಪು ಬಲ್ಪು ಮಲ್ತದಿಂದ ಎಲ್ಲ ಮುಟಲ್ ದಾಲಾಪುಜಿ ಅಂಚನ ದೀಂಡ
2: ಏನು ಎಲ್ಲಿ ಹೇಳಿದೆ ಬೆಲೆ ಕಲ್ತದೆ ಕರ್ತ ಬೆಲೆ ಬುಕ್ಕ ಹೋಗಲು ಬೇರೆ ಗೊತ್ತಿಜಿ ಕರ್ತ ಮಾತ್ರ ಬೆಲೆ
1: ಮಣ್ಣು ಪುರ ಬತ್ತಾರ
2: ಮಣ್ಣು ದಿಡಪ್ಪ ಹೇಳಿದ್
1: ದಿಡಪ್ಪ ಮಣ್ಣು ಬತ್ತ
2: ಬೇತೆ ಹೆಂಚಿನ ಆಯ್ನ ಪೋಡಿ ಮಾಡ್ತದ ಆಯ್ನ ಗಾಲ್ತಿದ್ದು ಪೂರ ಆವಡು ಆಡುವಾಗ ಕಲತ್ತದ ಚಕ್ರಡು ಆಯ್ನ ಫಸ್ಟ್ ಅರು ಆವಡು ಆಡುವಾಗ ಪುಣಿದ ನಡುಕ ಬೆನಾರಾಣಿ ಬೆಂದಿ ರಾಯ ನಡುಕ ಆಯ್ನ ಆಯವಾಡು ಈ ಪುಣ್ಯನಕ್ಕಳೆ ಮತ್ತೆ ಈ ಕರತ ಆಯ್ನ ಆರೇ ಬರ್ಲು ನೈಸ್ ಮಾಡ್ಪಾರ ಅವ್ರು
1: ಈ ರೈತ ಕರನ್ನು ಸೇಲ್ ಮಲ್ಪನ ಹೊಡಿ
2: ಸೇಲ್ ಇಂಚನ ಏನು ಹಳ್ಳಿಗೆ ಇಂಚ ಮಾತ ಒಬ್ಬನ ಜಾಸ್ತಿ ಏನು ಅಂಗಡಿ ಒಬ್ಬನ ಕಮ್ಮಿ ಅಂತ ಅಂಗಡಿ ಮತ್ತೆ ಇಂಚ ಏನು ಇಂಚನ ಸೇಲ್ ಮಾಡ್ಬನ ಇಲ್ಲಿ ಹೋದು ಅಂತ ಮತ್ತೆ ಬೇರೆ ಎಲ್ಲ ತಗೊಳ ಇಜ್ಜಿತ್ತೆ ನಾಲ್ಕು ಪುರ್ಸೋದು ಬುಕ್ಕನಿ
1: ಹೆಂಗೆ ಆಗ್ತಿದ್ದು ಕೆಲಸ ಮಾಡೋಕ್ಕೆಲ್ಲ
2: ಕೆಲಸ ಮಾಡೋಕ್ಕೆ ಕುಡ್ರಾಕ ಭಾರಿ ಕಷ್ಟ ಆಗುತ್ತು ಈಗ ಹೊಳ್ದು ಹೊಳ್ದು ಇದು ಕಾಲ ಬಗ್ಗಿಸಿ ಬಗ್ಗಿಸಿ ಕುಡ್ರಾಕ ಆಗ್ತಲ್ಲ ಇನ್ನೆಲ್ಲ ಇದು ಉಂಟು
1: ಹಾಗೆ ಈಗ ನೀವು ಅಂಗಡಿ ಸ್ವಲ್ಪ ಕೊಡ್ತೀರಾ ಯಾಕೆ ಇಲ್ಲಿ ಮಾರಕ
2: ನಾವು ಹಿಂಗೆ ಹಳ್ಳಿ ಹಳ್ಳಿ ಇಂಚೆ ಹಿಂಗೆ ಕೊಂಡು ಮಾರ್ತೀವಿ ಹಾಂ ಬೇತು ವಹಿವಾಟು
1: ವಹಿವಾಟಿಲ್ಲ ಇದೇ
2: ಇದು ವಹಿವಾಟು
1: ಮಡಿಕೆ ರುಚಿನ ಮಾಡಿ
2: ಮಡಿಕೆ ಮಾಡ್ತಾ ಒಂದೇ ಕೆಲಸ
1: ಮನೆಯವರೆ ಎಲ್ಲ ಇದೇ ಕೆಲಸ ಮಾಡ್ತಾರೆ
2: ಮನೆಯವರಿಗೆ ಮಂಗ ಬಂಚೂರು ಚೂರು ಕೆಲಸ ಮಾಡ್ತಾಗ
1: ಮಡಿಕೆ ಈಗ ಸೇಲ್ ಉಂಟ
2: ಸೇಲ್ ಭಾರಿ ಕಷ್ಟ ಆಗುತ್ತೆ ಈಗ
1: ಸೇಲ್ ಸ್ವಲ್ಪ ಕಮ್ಮಿ ಅಲ್ಲ
2: ಸೇಲ್ ಕಮ್ಮಿ ಈಗ
1: ಮಾರಕೊತ್ತಡ್ಲ
2: ಬೇರೆ ಬೇರೆ ಇಲ್ಲ ಎಲ್ಲ ಮಡಿಕೆ ಮಾಡ್ತಾರೆ ಎಲ್ಲ
1: ಹೌದೌದೌದು
2: ಸ್ವಲ್ಪ ಕಷ್ಟ ಆಗುತ್ತೆ
1: ಇದಕ್ಕೆ ರೇಟ್ ಎಲ್ಲ ಹೇಗೆ ಉಂಟು
2: ರೇಟ್ ಎಂತ ಒಂದು ಈಸು ದೊಡ್ಡ ಹುಡುಗಳು ಒಂದು 60 ರೂಪಾಯಿ ಹಿಂಗೆಲ್ಲ ಕೊಡ್ತಾ ಹಸಿ
1: ಅಲ್ಲ
2: ಹಿಂಗೆ ಸೇಲ್ ಮಾಡುತ್ತೆ ಅಂಗಡಿ ಇದು ಹಳ್ಳಿಯೆಲ್ಲ ಆಗ್ತಾರೆ
1: ರೇಟ್ ಎಲ್ಲ ಕಮ್ಮಿ
2: ರೇಟ್ ಕಮ್ಮಿ
3: ಚಿನ್ನಯ್ಯ ಹಿಂದೆ ಹೆಂಕಲ ಕಾಜು ಹಿಡಿದು ಮಣ್ಣು ಕೊಂಡೋಡು ಒಂಜು ಬಿಕಪ್ ಮಣ್ಣಿಗೆ ಆಜಿ 1000 ರೂಪಾಯಿ ಕೊಡ್ದು ಕೊಂಡೋಡು ಬುಕ್ಕ ಅವು ಕೊಣತ್ತು ಮಣ್ಣು ಪುಡಿ ಮಲ್ತದ್ದು ಕೊಣತ್ತು ಉಣ್ಗೋವಡು ಹಳ್ಳಿ ಬುಕ್ಕ ಪುಡಿ ಮಲ್ಪೋಡು ಪುಡಿ ಮಲ್ತದ್ದು ಕಾಲ್ಪೋಡು ಕಾಲ್ತದ್ದು ಬುಕ್ಕ ಮಣ್ಣು ಕಲ್ಪಾವಡು ಹಳ್ಳಿ ಬುಕ್ಕ ಕರ ಬಳೆ ಬತ್ತೋಡು ಮಣ್ಣು ಅಂಟು ಮಲ್ಪೋಡು ಹಳ್ಳಿ ಬುಕ್ಕ ಬಳೆ ಬತ್ತೋಡು ಹಳ್ಳಿ ಬುಕ್ಕ ತೊಳಿಪೋಡವು ಹಳ್ಳಿ ಬುಕ್ಕ ಆವೆ ಪಾಡೋಡು ಕನಕ ಆಜು 100 ರೂಪಾಯಿ ಲೆಕ್ಕ ಕೊಂಡು ಕೊನೋಡು ಬೈಕ್ 100 ಸುಡಿ ಬೈಕ್ ಆಜು 100 ರೂಪಾಯಿ ಕೊಡೋಡು ಹಳ್ಳಿ ಬುಕ್ಕ ಕರ ಆವೆ ಪಾಡ್ದು ಕೊಣತ್ತದ ಗುಡ್ಡಾಗ ಕೊನೋಡು ಗುಡ್ಡ ಕೊಣ ತಲ್ಪ ಬೊಂಪೈಲು ತೀದು ಕೂಡ ಸೇಲ್ ಮಾಡ್ಪೋಡು ತುಂಬ ಒಂದು ಒಂಜಂಜು ಕರಕ್ಕೆ 100 ರೂಪಾಯಿ 50 ರೂಪಾಯಿ ಮಂತ ತಿಕ್ಕೊಂಡು ಬುಕ್ಕ ಮಣ್ಣು ಕಾಜುರು ದಿಡಿಪ ಕಾಜೂರು ಒಂಜು ಬಿಕಪ್ ಆಜಿ 1000 ರೂಪಾಯಿ ಆಜಿ ಒಂಜು 10-15 ಸಾವಿರ ರೂಪಾಯಿ ಹಾಕೊಂಡು ಜನ ಕೈಲಿಗೆ ಪೂರ ಕೊಡ್ದು ಸಂಬಳ ಕೊಡ್ದು 15 ಸಾವಿರ ರೂಪಾಯಿ ಹಾಕೊಂಡು ಒಂಜು ಬಿಕಪ್ ಮಣ್ಣಿಗೆ ಅವು ಕಾಂಡ 5 ಗಂಟೆ ಪೋಂಡ 1 ಗಂಟೆ ಹಾಕೊಂಡು 10 ಖಾಲಿ ಮಡ್ಪಿನಾಗ ಎರಡು ಬುಕ್ಕ ಹಿಂದೆ ಪೂರ ಲೈನ್ ಲೈನ್ ಬೋಡು ಆವೆ ಬಾಡ್ದು ಕುಣದು ಕುಂಪೈಲು ಅಕ್ಕಿ ಟಂಪ ಬಾಡಿಗೆ 3000 ರೂಪಾಯಿ ಬಾಡಿಗೆ ಹೊರಡು ಬಾಡಿಗೆ ಹೊಡೆದು ಅಲ್ಪ ಇದು ಕೂಡ ಲೈನು ಇಲ್ಲಿ ಇಲ್ಲಿ ತುಂಬಂದು ಬೋಡು ತುಂಬುದು ಪೂರ ಹಿಂಚಾನೆ ಕಮ್ಮಿಡಿಕೆ ಕಮ್ಮಿಡಿಗೆ ಅಣಬೇರು ಕಮ್ಮಿಡಿಗೆ ಅಂಡ ಹೆಂಕಲ ಕಂಡ ಇಂದ ಅಸಲು ಹಪ್ಪಿಜಿ ಒಂದು 100-150 ರೂಪಾಯಿ 200 ರೂಪಾಯಿ ತಿಕ್ಕೊಡು ಹೆಂಕಲಿಗೆ ಅವೆಲ್ಲ ಬಚ್ಚಿ ಬಚ್ಚಿಂದೇ ಬಂಟ್ನ ಹಾಂ ಇತ್ತೆ ಯಾನು ಇತ್ತೊಂದು 22 ವರ್ಷ ಏನ ಕರತ್ತ ಬೇಲೆ ಸರ್ವಿಸ್ ಇತ್ತ ಅವೇ 8 ಗಂಟೆ ಶುರು ಅಂಡ ರಾತ್ರಿ 10 ಗಂಟೆ ಮುಟ್ಟ ಬೇಲೆ ಹಾಕೊಂಡು ಕೊಲ್ಲುಂಡ ದಿನಕ್ಕೊಂಜಿ 20 ಬಿಸಾಲ ಹಾಕೊಂಡು 20 ಭಾರಿ ಬಂಗೋಡು 20 ಬಿಸಾಲ ಭಾರಿ ಬಂಗೋಡು ಅವು ದುಮ್ಮು ನಾನೇ ಬಳೆ ಬತ್ತಿದ್ದೀನ ಮನೆ ತಾನೆ ಒಂದು ದಿನಕ್ಕೂ ಇರುವ ವಿಶಾಲ ಅವು ಹತ್ತು ಮತ್ತೊಂದು ಗಂಟೆ ಹಾಕೊಂಡು ಅರಿದಿತ್ತು ಅಂತ ಅನ್ನೋ ಅವು ಮಣ್ಣಕ್ಕೆ ಅವು ಜಾಗೃತ ಮಾಡ್ಕೊಡಂದ ಅವು ಜಾಗೃತ ಅಂದ ತಾಂತ್ರ ಬರಲಿ ಗ್ಯಾಸ್ ಹಿಡಿಯುವಲ್ಲಿ ದಾಳ ತೊಂದರೆ ಗ್ಯಾಸ್ ಹಿಪ್ಪಿನಾಗೆ ದಾಳ ತೊಂದರೆ ಎತ್ತೆಂಕಿಲ್ಲ ಗ್ಯಾಸ್ ಹಿಡಿದೀಪ ದಾಳ ಅಪ್ಪುಜಿ ಕೆಲವು ದಾಖಲೆ ಬಂದ್ಬೇರು ಗ್ಯಾಸ್ಗೆ ಪುಡ ಉಂಡು ಪುಡ ಬಂದು ದಾಳ ಅಪ್ಪುಜವು ಇನ್ನು ಅವು ಎಂಕಲಿತ್ತಕ್ಕೆ ಪಲಿಪುನಾಗ ದಾಳ ಅಪ್ಪುಜಿ ಇಂಚ ತಾಗಂಡ ತಾಂಟಂಡ ಹಿಂದಾಪು ಪುಡಿ ಹಬ್ಬ ಬುಕ್ ಅವು ಸರಿ ಮಾಡಿ ಬರ ಅಪ್ಪುಜಿ ಬುಕ್ ಆವೇ ಬಣ್ಣಗೆಲ್ಲ ಅವು ಪೋಂಡ ಕೆಲವು ಲಾಸ್ ಬರ್ಕೊಂಡು ಹೊರವರ ಹತ್ತು ಐದು ಐದು ಸಾವಿರ ರೂಪಾಯಿ ಲಾಸ್ ಬರ್ಕೊಂಡು ಆವೇ ಬಾರ್ದು ದಪ್ಪಿನಾಗ ಹೊರ ಹತ್ತು ಉಂಡು ಜಾಸ್ತಿ ಬಂಡ ಮಣ್ಣದ ಕರನೆ ಅಂಗಡಿ ಕೊಣಪ್ಪನಂಡ ಇಂಚಿನ ಕುದಿಪ್ಪಣ ಜಾಸ್ತಿ ಕರ ಉಂಪಿದ ಕರ ಜಾಸ್ತಿ ಅಂಗಡಿಗೆ ಬಾಡಿನಂಡ ಇಂಚ ಇಲ್ಲ ಇಲ್ಲ ಓಪನಂಡ ಬಿಸಿಲ ಮಾತ್ರ ಜಾಸ್ತಿ ಯಾನ್ ಮಣ್ಣದ ಬಾಜಂಡೇ ಕೊಣಪ್ಪಣ ಪೂರ ಕೋರಿ ಹೂವಂಡಲ್ಲ ಮೀನ ಗಜ್ಜಿ ಪೂರ ಮಣ್ಣು ತಟ್ಟಿ ಉಂಟು ಮಾಡ್ಕೊಂಡಲ್ಲ ಮಣ್ಣದ ಕರಟ್ಟೆ ಮಾಡ್ಕೊಂಡು ಜಾಲ ಹಾಪುಚ್ಚಿ ಜಾಗ್ರತೆ ಮಾಡ್ತಿಂಡ ಒಂದು ಐನಾಜು ವರ್ಷ ಜಾಲ ಹಾಪುಚ್ಚಿ ಆತ ಗ್ಯಾರಂಟಿ ಮಗಕ್ಕೆಲ್ಲ ಕಲ್ತಂದುಳ್ಳೆ ಅದು ಎಂಕಿಲ್ಲ ಬೇಲೆ ಅಕ್ಕಲಿಕ್ಕೆಲ್ಲ ಕಲ್ಪಾಡು ಅಂದ್ರೆ ಯಾನ್ ಪಂಡು ಕೊಡ್ತೇನೆ ಹಂಚ ಹಂಚಂಡ ಐತೆಲ್ಲ ಮಲ್ತಂದುಳ್ಳೇರು ಎರಡು ಜನರ ಬಾಲಜಿ ಬಾಲಜಿ ಹಿಂದಟ್ಟು ಎಂಕಿಲ್ಲ ಕೊಂಚ ಆರೋಗ್ಯ ತೊಂದರೆ ಒಂದೊಂದು ನಿಂಬುದ ಎನ್ನ ಪಪ್ಪನ ಹಿಂದಟ್ಟು ಎಂಕಿಲ್ಲ ಬಿಟ್ರೆ ಬಲ್ಲಿ ಹಂಚನೆ ಎನ್ನ ಜೋಕ್ಲಿಗೆಲ್ಲ ಕಲ್ಪೋಡು ಅಂದ್ಕೊಂಡು ಎನ್ನ ಹಿಂದಿಂದು ಹಂಚ ಕಲ್ತೊಂದು ಉಳ್ಳೇರು ಸಂಘ ಹುರಿಯರೇನೆ ಕರಕೊಂಡಪ್ಪಣ ಎನ್ನ ಕರಕೊಂಡ ಯಾನ್ ಹುರಿಯಕೊಂಡಿದ್ದೆ ಸೇಲು ಅಂಟ್ನ ಬಾಕಿ ದಾಖಲೆ ಸೇರೋದಲ್ಲಿ ಎನ್ನ ಇಲ್ಲ ಜೋಕ್ಲು ಮಾತ್ರ ಎನ್ನ ಸೇರ್ಬೇಕು ಬಾಕಿ ದಾಖಲೆ ಸಂಬಳ ಕೊರಡು ಎಂಟು ರೂಪಾಯಿ ಸಂಬಳ ಕೊರಡು ಪಂಡ ಅಕ್ಕಳಿಗೆ ಅಕ್ಕಳಿ ಬೇಳೆ ಬತ್ತನ ಅಕ್ಕಳಿ ಎನ್ನ ಕರಮಲ್ ಪಡ ಬೇಳೆ ಬಂಡ ಅಣ್ಣ ಎಂಟ್ನೂರು ರೂಪಾಯಿ ಸಂಬಳ ಕೊರಡು ಅಣ್ಣ ಅಂದೆ ಅವೇ ಎಂಕಿಲಿಗೆ ದಾಳತಿ ದಾಳ ತಿಕ್ಕಿ ಜಿಂಕಿಲಿಗೆ ಕ್ರಾಸ್ ಹಿಂದಿಟ್ಟು ದಾಳ ಹಿಂದಿ ಜಂಚನ ಒಂಜಿ ಕಸಬು ಬಿಡ ಬಲ್ಲಿ ಅಂದ ಎಂಕಿಲ ಮಲ್ಪಣ
4: ಕೋಟಿ ಬಂದು ಜಂಗಲ್ ಕರತ್ತ ಬಿಲಾಲ್ಪನ ಕರಕ್ಕೆ ಸುಮಾರು ಮಣ್ಣು ಮಂತಾವು ಮಣ್ಣು ಮಂಡ ಒಂಜಿ ಪಿಕ್ಕಪ್ ಮಣ್ಣು ಕಲ್ಪನೆ ಐನ್ ಸಾರ ಕೊರಡು ಮುಲ್ಪ ಅನ್ನಾಗ ಒಂಜಿ 16 ಸಾರ ಅಂಕಲಿ ಗುರು ಹಿಡಿಯತ್ತಾಗ ಇಲ್ಲಡೆ ಬಂದಾಗ ಐನು ಬಲ್ತು ಸುಮಾರು ಬೇಲಣ್ಣ ಅಂಕಲಿಗೆ ಇಟ್ಟು ಕಣಕ್ಕಾವಡು ಸುಮಾರು ಬೇಲೆ ಬಿಡು ಸುಮಾರು ಬೇಲೆ ಹಾಕೊಂಡು ಅಂಜೆ ಅಂಕಲಿ ಕರೆಕ್ಟ್ ಡಿಮ್ಯಾಂಡ್ ಅಂತ ಕಮ್ಮಿ ಯಾರು ಒಂದು 35 ವರ್ಷ ಅಂತ ಬೇಲೆ ಅಲ್ಪೆ ಬೇಲೆ ಕಂಚ ಹಳ್ಳಿ ಅಂಕ ಲೈನ್ಸ್ ಇಲ್ಲೋಂಬ ಜಾಸ್ತಿ ಅಂಕಲ್ ಪುತ್ತೂರು ಕೊಂಚ ಕುಡ್ಲಗಲ ಹೋಪ ಅಂಕಲ್ ಪೂರ ಸೈಡ್ಲ ಹೋಪ ಕೇರಳಗಲ ಹೋಪ ಅಂತ ಕುಡ್ಲ ಹೋಪ ಪೂರ ಬಗ್ಗೆ ನೀರು ನೀರು ಪಾಡ್ನಾಗರ ಅನ್ಪೋ ಗಂಜಾಗರ ಅನ್ಪೋ ಬಿಸಲೇ ಅನ್ಪೋ ಉಣಪನ ಗದ್ದವು ಪಲ್ಲಾಯಿ ಪೂರ ಅನ್ಪೋ ಪೂರ ಐಟಮ್ಲ ಅನ್ಪೋ ನೀರು ಪಾಡ್ನಾಗರ ಅನ್ಪೋ ನೀರು ಇಂಜಾವನ ಕೂಜ ಅನ್ಪೋ ಪೂರ ಅನ್ಪೋ ಡಿಜೈನ್ ದಾ ಮಂತ್ರ ನೀರು ಪೂಜೆ ಆಯ್ತು ಪೂರ ಅನ್ಪೋ ಪೂರ ಮತ್ತೆ ಜಾಸ್ತಿ ಬಂದ ಬಿಸಲ್ ಕಜಿಪದ ಕರ ಜಾಸ್ತಿ ಅಂತ ಉಣಪದ ಕರ ಜಾಸ್ತಿ ಈ ಸಾಪನವೇ ಜಾಸ್ತಿ ಕಜಿಪದನ್ನ ಜಾಸ್ತಿ ಈ ಸಾಪನ ಆರೋಗ್ಯ ಅಂತ ಹೇಳಿ ಇರ್ನ ಶುಗರ್ ಗ್ಯಾಸ್ಟ್ರಿಕ್ ಅಂತ ಭಾರಿ ಎಡ್ ಮಣ್ಣದ ಕರ ಇಟ್ಟು ಎಡ್ ಹಾಕ ಭಾಳ ತೊಂದರೆ ನೆಟ್ಟು ಬಲ್ತುಂಡ ಆಯ್ಕೆ ಶುಗರ್ ಗ್ಯಾಸ್ಟ್ರಿಕ್ ಹೂಲ ಬರಲ್ಲ
5: ನನ್ನ ಹೆಸರು ವಿನೋದರ ಅಂತ ನಾನು ವಿದ್ಯಾರ್ಥಿಯೂ ಹೌದು ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಿರುವಂಥ ಒಬ್ಬ ಕುಲಕಸಬುಕಾರನಿಗೂ ಹೌದು ಹಾಗೆ ನಾವು ಕುಂಬಾರಿಕೆ ವೃತ್ತಿಯನ್ನು ನಾನು ಕಲ್ತಿರುವಂಥದ್ದು ನನ್ನ ತಂದೆಯಿಂದ ನಮ್ಮ ಮನೆಯಲ್ಲಿ ಕೂಡ ಬಳಸುವಂಥದ್ದೇ ನಮ್ಮ ಕುಂಬಾರಿಕೆಯಲ್ಲಿ ಮಾಡಿದಂಥ ಮಡಿಕೆಯಲ್ಲಿ ಅನುಭವಿಸುವಂಥದ್ದು ಸಾಂಬಾರು ಮಾಡುವಂಥದ್ದು ಸಾಂಬಾರು ಪಾತ್ರೆಯಲ್ಲಿ ಸಾಂಬಾರು ಮಾಡುವಂಥದ್ದು ಹಾಗೆ ನಾವು ಮಡಿಕೆ ಮಾಡ್ತಾ ಸುಮಾರು ವರ್ಷ ಅಂತ ನಾವು ಇದರ ಮಡಿಕೆ ಮಾಡಿಳು ಇದಕ್ಕೆ ನಮ್ಮ ಅಪ್ಪ ಅಮ್ಮ ಒಬ್ಬ ಖಾಲಿ ಇತ್ತಡೆ ಸಾಕಾತಲ್ಲ ತುಂಬ ಜನ ಮನೆದರೆಲ್ಲರ ಇತ್ತಡೆ ಮಾತ್ರ ಒಂದು ಮಡಿಕೆ ಮಾಡೋಕ್ಕೆ ಸಾಧ್ಯ ಅಂತಕ್ಕೆಂದ ತಡೆ ಒಬ್ಬ ತುಂಬ ಕಷ್ಟ ಪಡೋಕ್ಕಾಗುತ್ತೆ ಅದರಿಂದ ಎಲ್ಲರಲ್ಲ ಕೂಡ ಕೂಡಿ ಒಂದು ಮಡಿಕೆನ ಮಾಡೋಕ್ಕೆ ಸಹಕಾರಿ ಆಯಿತು ಹಾಗೆ ಹೇಳ್ತಾರೆ ಒಂದು ಗಾದೆಲ ಉಂಟು ಕುಂಬಾರನಿಗೆ ವರ್ಷ ದೊನ್ನೆಗೆ ನಿಮಿಷ ಅಂತ ಹೇಳಿ ಅದು ಲೌದು ಒಂದು ಮಡಿಕೆ ಮಾಡೋಕ್ಕೆ ತುಂಬ ವರ್ಷ ತೇಸುಂತು ಅಂತಲೇ ನಾವು ಆ ಮಡಿಕೆ ಒಂದು ಪೆಟ್ಟು ಹೊಡೆ ತಡದು ಬೇಗ ಹಾಳೌತು ಒಡೆದಿ ಹೋಯ್ತು ಹಾಗೆ ನಾವು ಒಂದು ಮಡಿಕೆ ಮಾಡ್ಕೊಂಡ ತಡೆ ತುಂಬ ಕಷ್ಟಪಡ್ತು ಇದೇನಿ ನನಗೆ ತುಂಬ ತೃಪ್ತಿ ಉಂಟು ಇದೇನಿ ಹೇಳಿದಕ್ಕಿಂತ ಜಾಸ್ತಿಯೇ ತೃಪ್ತಿ ಉಂಟು ಅಂತ ಹೇಳಲ್ಲ
6: ಕರಮಲ್ತೊಂದು ಆಯ್ತಾ ಬೇನೆ ಬೆಸರನ್ನು ತಿರಿಯೊಂದು ಇತ್ತೆಲ ಜೀವನ ಮಲ್ತುಂದುಪ್ಪುನ ಮುಕ್ಲಿನ ಬದುಕು ಬಂಗಾರ ಅವಡು ಪಂತಿನ ಪಾತ್ರ ಈ ಕಾರ್ಯಕ್ರಮದ ಸುಲ್ಮೆಲು.
7: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ.

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ BR ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ ಮೀನೊಂದು ಮಿಂಚ.

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿ ಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.